ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿ.ಕೆ. ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲೋ ಪ್ರತಿ ತಿಂಗಳತೋ ಸಿರೂತ ತಿಂಗಳಾಸಂ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಯೋಂಡು ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರೋ ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಬರೀತಾ ಇದ್ರು, ಓದ್ತಾ ಇದ್ರು, ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ. ಎಸ್, ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ. ಪುಸ್ತಕದ ಲೇಖಕ, ಯುವ ಬರಹಗಾರ, ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು, ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ, ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ ಬನ್ನಿ. ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು?
1: ಅಂದ್ರೆ ನನಗೆ ಮುಂಚೆಯಿಂದನು ಬರಿತಾ ಇದ್ದೆ, ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದಲೂ. ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ, ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು. ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು. ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 ಸೈಜ್ ಸೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ, ಅದಕ್ಕೊಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು. ಆಗ ನಾನು ಎಲ್ಲೆಲ್ಲಿ ಹೋದೆ, ಏನೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ, ಇಂಗ್ಲಿಷ್ ಟೀಚರ್ಗೆ. ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು, ಹೀಗೆ ಮುಂದುವರಿಸು ಬರೀಬಹುದು ಅಂತ. ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ. ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಎನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು. ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು, ಸಾಕ್ತಾ ಬಂತು.
0: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ?
1: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ. ನಾನೊಬ್ಬ ಬರಹಗಾರ ಆಗ್ಬೇಕು, ನಾನೊಬ್ಬ ಲೇಖಕ ಆಗ್ಬೇಕು, ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು, ಸಣ್ಣ ಹುಡುಗ ಇದ್ದಾಗಿಂದ್ಲೂ. ಹಾಗೆ ಬರಿತಾ ಇದ್ದೆ, ಒಂದಷ್ಟು ಅಂಕಣಗಳನ್ನ, ಕಾಲಂಗಳನ್ನ, ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರಿತೀಯ, ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು. ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ, ಸರಿಗೆ ಬರಿತಾ ಇದ್ದೀನಿ, ನನ್ನ ಇಷ್ಟೊಂದು ಅಂಕಣಗಳಿದ್ದಾವೆ, ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ, ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ, ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ, ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಈ ಪುಸ್ತಕ ರೂಪುಗೊಳ್ತು.
0: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ, ಟೈಟಲ್ ವಿಭಿನ್ನವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
1: ಎಸ್, ಈಗಾಗಲೇ ಹೇಳಿದಂತೆ ಮಿಡಲ್ ಕ್ಲಾಸ್ ಬದುಕಿನ ಜೀವಿಗಳ ಕಥೆಗಳಿಗೆ ನಾನು ಕಿವಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಮಧ್ಯಮ ವರ್ಗದ ಏನು ಜೀವನದಲ್ಲಿ ನಾವೆಲ್ಲ ಏನೆಲ್ಲ ತಲ್ಲಣಗಳನ್ನ ವಿಪ್ಲವಗಳನ್ನ ಅನುಭವಿಸ್ತೀವಿ, ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಆರ್ಟಿಕಲ್ ಆಗಿ, ಒಂದು ಪ್ರೀತಿಯಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಅದರ ಆಚೆ ಒಂದು ಬದುಕಾಗಿರ್ಬೋದು, ಅದೆಲ್ಲವನ್ನು ಕೂಡ ಅಕ್ಷರ ರೂಪಕ್ಕಿಳಿಸಿದೆ. ಹಾಗಾಗ್ಬಿಟ್ಟು ಮಧ್ಯಮ ವರ್ಗದ ಜೀವಿಗಳ ಕನಸೆ ಮತ್ತು ಅವರ ಹೋರಾಟ, ಅವರ ಬದುಕಿನ ಏನು ಚಿತ್ರಣ ಈ ಪುಸ್ತಕದಲ್ಲಿ ಇದ್ದ ಕಾರಣ ಮಿಡಲ್ ಕ್ಲಾಸ್ ಮೇನಿಯಾ ಎನ್ನುವಂತ ಟೈಟಲ್ ಸೂಕ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೈಟಲ್ ಅನ್ನ ಇಟ್ಟಂತದ್ದು.

0: ಜೀವನದಲ್ಲಿ ಬರುವಂತಹ ವಿಚಾರಗಳು, ಕಥೆಗಳು, ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ ತನ್ನ ಬರಹ ಯಾವಾಗ ಗಟ್ಟಿಯಾಗುತ್ತೆ, ತನ್ನ ಬರಹ ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ, ಇಮ್ಯಾಜಿನರಿ.
0: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸ್ ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ ಮೇಲೆ ಸ್ವರೂಪ ಎಲ್ಲಿಗೆ ಬಂದಿದೆ ಅಂದ್ರೆ 60 ಸೆಕೆಂಡ್ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 hour ಸಿನಿಮಾ ನೋಡ್ತಿದ್ವಿ. ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದ್ರಲ್ಲಿ ಏನೂ ಇಲ್ಲ ಅಂದ್ರೆ ಲೈಕ್ಸ್ ಇಲ್ಲ, ಶೇರು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ, ಫಸ್ಟ್ನೇ ಸವಾಲು. ಅದನ್ನ ಸುಮಾರು ಜನ ನಾನು ಕೇಳಿದಾಗ ನಾನೀಗ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದೀನಿ, ಈಗ ಒಂದು ಬರ್ದಿದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದ್ ಸವಾಲು. ಅದನ್ನ ಆದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ, ಅದು ಲೇಖಕನಿಗೆ ಒಂದು ಕನಸಿರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದ್ರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದುಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುನ್ನುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳ ಕಾಲ ಕಾಯ್ದಿದ್ದೆ. ಒಬ್ಬ ಯುವ ಲೇಖಕರನ್ನ ಕೇಳಿಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ. ಈ ಮಿಷನ್ಗಳು, ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 week ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
0: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಚನೆಗಳು ಏನೇನಿದೆ ಅಂತ?
1: ನಾನು ಒಬ್ಬ ಪತ್ರಕರ್ತನಾಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಾನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸ್ಕೊಳ್ಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನು ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡದಂತವರು, ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ. ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು. ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷೆ ಕೂಡ ಸಿದ್ಧಗೊಂಡಿದೆ.
0: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಒಳ್ಳೆ ಪ್ರಶ್ನೆ. ಇದು ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೇ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದಕ್ಕೆ ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ. ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡ್ಲಿಕ್ಕೆ. ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪಿತು. ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆಯವರಿಗೆ ಥ್ಯಾಂಕ್ಸ್ ಹೇಳ್ತೇನೆ.

0: ಸೊ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದ್ದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟೂ ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಂಥದ್ದು ಇದೆ, ಆ ಲೇಖನದ ಅಷ್ಟೂ ಪೇಜ್ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆನೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ ಗೆ ಬಿದ್ರೆ ಹೇಗೆ ಅನ್ನುವಂತ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ ಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆ ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದಾವೆ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸು ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ಗಳನ್ನ ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೆ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಉಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದಾನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದಾನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ ಅದು, ನಾನು ಫಸ್ಟ್ ಲವ್ ಮಾಡಿದ್ದು ಅದು ಲವ್ ಫೇಲ್ಯೂರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತಹ ಸನ್ನಿವೇಶನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ. ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ವೃದ್ಧಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನು ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯಾ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಫಸ್ಟ್ ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು. ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ ಅಂದ್ರೆ ಜನರ, ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನ ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7 ಇದಾವೆ. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದ್ದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ. ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ, ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ ಅಲ್ಲಿ ಬೇರೆದ್ದೇ ಪ್ರಪಂಚ. ಬೆಂಗಳೂರು ಅಲ್ಲಿ ದುಡ್ಡು ಮಾಡ್ತೀವಿ, ಇನ್ನೇನ್ ಮಾಡ್ತೀವಿ ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ. ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ, ಬದುಕು ಬವಣೆಗಳನ್ನ ಏನ್ ಹೊಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೆ ಒತ್ತಿಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿದ್ದು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ ಒಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಹೊಡೆ ಬರವಣಿಗೆ, ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಏನ್ ಬರಿತೀವಲ್ಲ ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು, ಒಂದು ಆರ್ಟಿಕಲ್ ಅನ್ನ ಬರೆದು, ಆ ಪದಗಳನ್ನ ಒಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಅದು ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನಾನು ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರೋ ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ, ಆ ರೀತಿಯಾದಂತಹ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನೂ ಕೂಡ ಬಿಟ್ಟು ಬರೆದಂದೇ ಮತ್ತೆ ಮತ್ತೆ ತಿದ್ದಿ ತೀಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದೆ.
0: 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು. ಮಧ್ಯಮ ವರ್ಗದ ಜೀವ, ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವುದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ ಅವರಿಗೆ, ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನ್ಸಿದ್ದು ಇದೆ. ಯಾವ ವ್ಯಕ್ತಿ ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂತ ಒಂದು ಲೇಖನ ಇದೆ, ಆ ಲೇಖನವನ್ನ ನಾನು ದುಃಖಿಸಿ ಹತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ, ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ, ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯ್ತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ ಅದನ್ನ ಕಣ ಅದನ್ನ ಕಣ ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅದು ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ, ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗ್ಬಿಟ್ಟು 29 ಲೇಖನಗಳನ್ನ ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ಟರೆ ನಮಗೆ ದುಡ್ಡು ಬೇಕು. ಹಾಗಾಗ್ಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೆ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದು ಬೇರೆ, ಅಂಕಣಗಳನ್ನು ಬರೆಯೋದು ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದು ಬೇರೆ, ಬಟ್ ಪುಸ್ತಕ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವರೊಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ, ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನೆ ಮಾಡಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂಥವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ, ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬಾ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನಾನು ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂಥ ಪ್ಲಾನ್ ಮಾಡಿ ಪುಸ್ತಕವನ್ನು ಹೊರತಂದ್ರೆ ತುಂಬಾ ಅಂದ್ರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನ ಎಲ್ಲ ಒಂದ್ ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ಓದುಗರಿಗೆ ತಲುಪಿಸಬಹುದು ಅಂತ ನನಗೆ ಅನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂತಹ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದ್ರೂ ರೆಸ್ಪಾನ್ಸ್ಗಳು ಬಂದಿದ್ಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು, ಏನು ಅಂತಂದ್ರೆ ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ. ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ, ವಿವರಣಾ ಸಹಿತವಾಗಿ ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದ್ರ ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತಹ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ. ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಿದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್ ಅಂತಾರೆ, ಇನ್ನು ಕೆಲವರು ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೇಗೆ ಹೇಳ್ತೀರಾ ಅಂತಾರೆ, ಇನ್ನು ಕೆಲವರು ಅವರವರೇ ಕಿತ್ತಾಡ್ತಾರೆ. ಖಂಡಿತವಾಗಿಯೂ ಇದು ನಿಜ ಅಂತ ಕೆಲವರು ಹೇಳ್ತಾರೆ. ಆ ಕಿತ್ತಾಟವನ್ನ ನೋಡಿದಾಗ ಬರ್ದದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸುತ್ತೆ.
0: ಮಿಡಲ್ ಕ್ಲಾಸ್ ಮೇನಿಯಾ ನಿಮ್ಮ ಕನಸಿನ ಪುಸ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟು ಖುಷಿ ಇದೆ ಪುಸ್ತಕವನ್ನ ಬಿಡುಗಡೆಗೊಳಿಸಿರೋದು.
1: ತುಂಬಾ ಖುಷಿ ಇದೆ, ಅದು ನನ್ನ ನಿರಂತರ ತಪಸ್ಸು, ಒಂದು ವರ್ಷಗಳ ನಿರಂತರ ಹೋರಾಟ ತಪಸ್ಸು. ನಾನು ತುಂಬಾ ಒಂದು 9 ತಿಂಗಳು ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಬರೀತಾ ಪಬ್ಲಿಷ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ಲ, ಮುಂಚೆ ಹೇಳ್ಕೊಳ್ಳೋದ್ ಬೇಡ, ನೋಡೋಣ ಕಾಯೋಣ ಅಂತ ಹಾಗೆ ಇಟ್ಕೊಂಡಿದ್ದೆ. ಯಾವಾಗ ಪುಸ್ತಕ ಪಬ್ಲಿಷ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಯ್ತು, ಆಗ ನಾನು ಅದನ್ನ ಬಹಿರಂಗವಾಗಿ ನನ್ನ ಪುಸ್ತಕ ಬರ್ತಿದೆ ಅಂತ ಹೇಳ್ಕೊಂಡೆ. ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
0: ಸೊ ಕೊನೆಯದಾಗಿ, ಮಿಡಲ್ ಕ್ಲಾಸ್ ಮೇನಿಯಾ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
1: ಯಾಕೆ ಓದ್ಬೇಕು ಅಂತಂದ್ರೆ, ಇವತ್ತು ನಾವ್ ಯಾರು ಕೂಡ, ನಾನು ಆಗ್ಲೇ ಹೇಳಿದಾಗೆ ಇದು ಮಧ್ಯಮ ವರ್ಗದ ಜೀವಿಗಳಿಗೆ, ಯಾರು ಬದುಕಿನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನ ಅನುಭವಿಸಿ ಮೇಲಕ್ಕೆದ್ದು ಬಂದಿರ್ತಾರೆ ಅಂತವ್ರಿಗೆ ತುಂಬಾ ಆಪ್ತವಾಗಿ ಈ ಪುಸ್ತಕ ಯಾರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಯುವ ಮನಸ್ಸುಗಳು. ಯಾಕೆಂತಂದ್ರೆ ಯುವ ಮನಸ್ಸುಗಳು ಚಡಪಡಿಸ್ತಾರೆ, ಅವರ ಕಷ್ಟಗಳು, ಅವರ ಬದುಕು ಬವಣೆಗಳು, ಅವರ ತಲ್ಲಣಗಳು, ಅವರು ಅನುಭವಿಸುತ್ತಿರುವಂತಹ ದಿನನಿತ್ಯದ ಏನು ತೊಂದರೆಗಳಿರ್ತವೆ ಅವನ್ನ ಯಾರ ಬಳಿ ಕೂಡ ಹೇಳ್ಕೊಳಕಾಗಲ್ಲ, ಎದೆಯ ಭಾರವನ್ನ ಕಡಿಮೆ ಮಾಡ್ಕೊಳಕಾಗಲ್ಲ. ಅಂಥವರು ಈ ಪುಸ್ತಕನ ಓದಿ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಎನ್ನುವಂತಹ ಭರವಸೆ ನನಗಿದೆ. ಯಾಕಂದ್ರೆ ಕಷ್ಟ ಯಾರನ್ನು ಬಿಟ್ಟಿಲ್ಲ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಸವಾಲುಗಳು ಇರೋದೇ ಎದುರಿಸಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತಹ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮಲ್ಲಿದ್ದು ಹುಡುಕೋತಿರ್ತೀವಿ ಎಲ್ಲೆಲ್ಲಿ ಏನಾಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದದಕ್ಕೂ ಸಾರ್ಥಕ ಆಯ್ತು ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದ್ಬೇಕು ಅಂತ ನಾನು ಕೇಳ್ತೇನೆ.
0: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲಾ ಯುವ ಬರಹಗಾರರಿಗೆ ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ, ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕವನ್ ಅವರೇ.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ.
2: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.

ಕುರಿತು ಮಾತನಾಡಿದ್ದೆ. ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಬರೆದ ಬುರುಡೆ ಬುರುಡೆ ಸಾಂಗ್ನ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ್ದೆ. ಜಗತ್ತನ್ನು ಉದ್ಧರಿಸುವ ಮತ್ತು ನಿರ್ನಾಮ ಮಾಡಬಹುದಾದ ಎರಡೂ ಬಗೆಯ ವಿಚಿತ್ರ ಗುಣಲಕ್ಷಣಗಳು ಮೆದುಳಿನೊಳಗೆ ವ್ಯಕ್ತವಾಗಿರುತ್ತವೆ. ಇಂಥದ್ದೊಂದು ಮೆದುಳನ್ನು ಕುರಿತು ಅಪ್ಪಟ ಜನಪದೀಯ ಧಾಟಿಯಲ್ಲಿ ಬುರುಡೆ ಬುರುಡೆ ಎಂಬ ಸಾಲುಗಳನ್ನು ಬರೆದು ಮನುಷ್ಯನ ವಿಚಿತ್ರ ಗುಣವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಹಂಸಲೇಖ ಗೀತೆಯ ವೈಶಿಷ್ಟ್ಯ. ಬುರುಡೆ ಬುರುಡೆ ಎಂದು ತಾರಕ ಸ್ವರದಲ್ಲಿ ಶುರುವಾಗುವ ಈ ಹಾಡು ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಂತೆ ಆದರೆ ಬುದ್ಧಿ ಹೊಂದಿಲ್ಲ ಅಂತ ತಾತ್ವಿಕತೆಯ ಸ್ಟೇಟ್ಮೆಂಟ್ನೊಂದಿಗಿನ ಪಲ್ಲವಿಯೊಂದಿಗೆ ಪಲ್ಲವಿಸುತ್ತದೆ. ಈ ಬುದ್ಧಿ ಇಲ್ಲದ ಕಾರಣಕ್ಕಾಗಿಯೇ ಜಗತ್ತಿನಲ್ಲಿ ಯುದ್ಧ ಆಗ್ತಾ ಇರೋದು ಕಣ್ಣ ಮುಂದಿನ ಸತ್ಯ. ಇನ್ನೇನು ಶಾಂತಿ ಒಪ್ಪಂದದ ಮಾತುಕತೆ ಫಲಪ್ರದವಾಗಿ ಯುದ್ಧೋನ್ಮಾದ ನಿಲ್ಲುತ್ತದೆ ಎಂದುಕೊಳ್ಳುತ್ತಿರುವಾಗಲೇ ಮತ್ತೆ ಬಾಂಬ್ ಹಾಕುವ ಬೆದರಿಕೆಗಳೂ ಕೇಳಿಬರುತ್ತಿವೆ. ನಾನು ಯಾವಾಗ ಬೇಕಾದರೂ ಬಾಂಬ್ ಹಾಕಬಹುದು ಅಂತ ದೊಡ್ಡಣ್ಣ ಹೇಳುತ್ತಿರುವುದರಿಂದ ಯುದ್ಧ ಇನ್ನೇನು ಮುಗಿಯಲಿದೆ ಎಂದುಕೊಳ್ಳುವ ಹೊತ್ತಿಗೆ ಬೇರೊಂದು ಬಗೆಯ ಜಗಳಗಳು ಶುರುವಾಗುವ ಆತಂಕವೂ ಜೊತೆಯಾಗುತ್ತಿದೆ. ಯುದ್ಧ ಮಾಡುವ ಮನುಷ್ಯ ಮನಸ್ಸಿನ ವಿಕೃತಿಯನ್ನು ಕನ್ನಡದ ಬುರುಡೆ ಸಾಂಗ್ ಬಿಟ್ಟರೆ ಬೇರೆ ಯಾವ ಪದ್ಯವೂ ಇಲ್ಲವೇ ಎಂಬ ಅಚ್ಚರಿ ಮೂಡುವ ಹಾಗೆ ಎನ್ನುವಷ್ಟರ ಮಟ್ಟಿಗೆ ಹಂಸಲೇಖ ಸೃಜನಶೀಲತೆಯನ್ನು ಚರಿಸಿದ್ದಕ್ಕೂ ಕಾರಣವಿದೆ. ಏಕೆಂದರೆ ನಮ್ಮಲ್ಲಿ ಬಹಳಷ್ಟು ಕಮರ್ಷಿಯಲ್ ಸಿನಿಮಾಗಳು ಹಿಂಸೆಯನ್ನು ವೈಭವೀಕರಿಸಿ ಮನುಷ್ಯನೊಳಗಿನ ವಿಕೃತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸುವುದರ ಕಡೆಗೆಯೇ ಗಮನ ಹರಿಸುತ್ತವೆ. ಸಿನಿಮಾದೊಳಗೂ ಯುದ್ಧ, ಸಿನಿಮಾದ ಹೊರಗೂ ಬೇರೆ ಬೇರೆ ಕಾರಣಗಳಿಗಾಗಿ ನಡೆಯುವ ಸೆಣಸಾಟ, ಸಿನಿಮಾ ಮೂಲಕ ಹೊರಹೊಮ್ಮುವ ರಕ್ತಪಾತದಿಂದ ಕಣ್ಣಿಗೆ ರಾಚುವ ಹಿಂಸೆ, ಅದನ್ನು ಗಮನಿಸುತ್ತಾ ಒಡಲೊಳಗೆ ರಕ್ತ ಕುದಿಸಿಕೊಳ್ಳುವ ಆಂತರಿಕ ಯುದ್ಧದ ತಾಕಲಾಟ, ಕೊನೆಗೆ ನೀನ್ಯಾರ ಪರ ಎಂದಾಗ ನಾನು ಇಂಥವರ ಪರ ಎಂದಷ್ಟೇ ಹೇಳಬೇಕಾದ ಅನಿವಾರ್ಯತೆ. ನಾನು ಅಹಿಂಸೆಯ ಪರ, ಎಲ್ಲಾ ಬಗೆಯ ಯುದ್ಧಗಳ ವಿರುದ್ಧ ಅಂತ ಹೇಳಿದರೆ ಆದರ್ಶದ ಪಿತ್ತ ನೆತ್ತಿಗೇರಿಸಿಕೊಂಡವ ಎಂದು ಪಟ್ಟಕಟ್ಟುವ ಅಪಾಯ ಎಲ್ಲ ಕಾಲಗಳಲ್ಲೂ ಇರುತ್ತವೆ. ಅಂಥ ಅಪಾಯದ ಸಂದರ್ಭಗಳನ್ನೆಲ್ಲ ನೈತಿಕ ಗಟ್ಟಿತನದೊಂದಿಗೆ ಎದುರುಗೊಳ್ಳುವ ಶಕ್ತಿಯನ್ನು ಸಿನಿಮಾ ಗೀತೆಗಳು ಕಟ್ಟಿಕೊಟ್ಟಿವೆ. ಕನ್ನಡ ಸಿನಿಮಾ ಗೀತೆಗಳಿಗೆ ಇಂಥದ್ದೊಂದು ಶಕ್ತಿ ಇದೆ. ಈ ದೃಷ್ಟಿಯಿಂದ ಇಡೀ ಮನುಕುಲಕ್ಕೆ ಬೇಕಾದಂತಹ ತತ್ವಗಳನ್ನು ಜನಪ್ರಿಯ ಶೈಲಿಯಲ್ಲಿ ಸಿನಿಮಾ ಗೀತೆಗಳು ದಾಟಿಸಿರುವುದನ್ನು ಹಲವರು ಗಮನಿಸಿಯೇ ಇಲ್ಲ ಅನಿಸುತ್ತೆ.

ಹಂಸಲೇಖ ಬರೆದ ಮತ್ತೊಂದು ಗೀತೆ ಜಗವೇ ಒಂದು ರಣರಂಗ. 1988 ನವೆಂಬರ್ 24 ಬಿಡುಗಡೆಯಾಗಿದ್ದ ಈ ಸಿನಿಮಾವನ್ನು ವಿ ಸೋಮಶೇಖರ್ ನಿರ್ದೇಶಿಸಿದ್ರು. ಇದರ ಸಂಭಾಷಣೆ, ಗೀತೆ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದ್ದಾಗಿತ್ತು. ಈ ಸಿನಿಮಾದೊಳಗೆ ಇದು ಮೂಡಿ ಬರುವ ಸಂದರ್ಭ ಬೇರೆಯದ್ದೇ. ಹೀರೋ ಹತಾಶನಾದಾಗ ಈ ಹಾಡು ಕೇಳಿ ಬರುತ್ತದೆ. ಹತಾಶನಾಗದೆ ಮುನ್ನುಗ್ಗಬೇಕು ಎಂಬ ಆಶಾವಾದ ದಾಟಿಸುವ ಹಾಡಾಗಿ ಇದು ಕೇಳಿಬರುತ್ತದೆ. ಈ ಹಂತದಲ್ಲಿ ಜಗವೇ ಒಂದು ರಣರಂಗ ಎಂಬ ಇಂಟರ್ಪ್ರಿಟೇಷನ್ ಅನ್ನು ಹಂಸಲೇಖ ಕೊಡುತ್ತಾರೆ. ಪ್ರಬಲರು ಮತ್ತು ದುರ್ಬಲರ ನಡುವೆ ನಡೆಯುವ ಯುದ್ಧ ಎಲ್ಲೆಲ್ಲಿ ನಡೆಯುತ್ತದೆ ಎಂಬ ವಿವರ ನೀಡುತ್ತಲೇ ವಿವಿಧ ಬಗೆಯ ಯುದ್ಧಗಳನ್ನು ಹೇಗೆ ಎದುರಿಸುತ್ತಾ ಸಾಗಬೇಕು ಎಂದು ತಿಳಿಸಿಕೊಡುತ್ತವೆ. ಅಮೆರಿಕ ಸಾರಿರುವ ಈಗಿನ ಯುದ್ಧದ ಸಂದರ್ಭದಲ್ಲಿ ಈ ಹಾಡಿನೊಳಗೆ ಒಂದು ಪಾಠವಿದೆ. ಎಲ್ಲರೂ ಅವರವರ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸ್ತಾ ಸಾಗಿದರೆ ಈ ಜಗಳ ರಗಳೆ ಯುದ್ಧಗಳ ಕಿರಿಕಿರಿಯೇ ಇರುವುದಿಲ್ಲ ಎನ್ನುವುದನ್ನು ಸೂಕ್ಷ್ಮವಾಗಿ ತನ್ನ ಪಲ್ಲವಿಯ ಆರಂಭಿಕ ಸಾಲುಗಳ ಮೂಲಕವೇ ಹೇಳಿಬಿಡುತ್ತದೆ. ಜಗತ್ತನ್ನ ರಣರಂಗ ಅಂತ ಗುರುತಿಸಿ ಈ ವರ್ತಲದಿಂದ ಹೊರಬರುವ ಆಪ್ತವಾದ ಸೂತ್ರವನ್ನು ಈ ಕವಿತೆಯ ಸಾಲುಗಳು ಹೇಳಿಕೊಡುತ್ತವೆ.

0: ಮಂತ್ರ
1: ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೇ ಮಹಾರಾಜ, ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ. ಈ ಸಾಲುಗಳನ್ನು ಕೇಳಿ ಉಳಿದ ಸಾಲುಗಳನ್ನು ಕೇಳಬೇಕು. ಇಲ್ಲದಿದ್ದರೆ ಸದಾ ಜಗಳಕ್ಕಿಳಿಯುವ ಹುನ್ನಾರದೊಂದಿಗೆ ಇರುವವರು ದುರ್ಬಲರೊಂದಿಗೆ ಕಾದಾಡಿ ಜಯ ಸಾಧಿಸಿ ತಾನು ಸಮರ ಸಾಮ್ರಾಟ ಎಂದು ಬಿಂಬಿಸಿಕೊಳ್ಳುವ ಮನಸ್ಸಿನವರಿಗೆ ಪೂರಕವಾಗಬಹುದಾದ ಗೀತೆ ಎಂಬ ತಪ್ಪು ಕಲ್ಪನೆ ರವಾನೆಯಾಗಿ ಬಿಡುವ ಸಂಭವವಿದೆ. ಈ ಪಲ್ಲವಿ ಸಾಲುಗಳೊಳಗೆ ಅಡಗಿರುವ ಗೂಢಾರ್ಥವನ್ನು ಅರ್ಥೈಸಿಕೊಂಡು ಮುಂದಿನ ಸಾಲುಗಳನ್ನು ಕೇಳಿಸಿಕೊಳ್ಳಬೇಕು. ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವ ಸಾಲುಗಳು ಕುದ್ಲಿಗೇಡಿ ಅಥವಾ ಕೇಡು ಉಂಟು ಮಾಡುವ ಮನಸ್ಸುಗಳಿಂದ ಸೃಷ್ಟಿಯಾಗಬಹುದಾದ ರಣರಂಗವನ್ನು ಮಾರ್ಪಡಿಸಬಹುದಾದ ಕಾಯಕ ತತ್ವದ ವಿಶೇಷತೆಯನ್ನು ಪರಿಚಯಿಸುತ್ತವೆ. ಕೆಲಸವಿಲ್ಲದೆ ಇರುವವರ ಮೈಂಡ್ ಯಾವತ್ತೂ ಅಪಾಯಕಾರಿ, ಅದು ದೆವ್ವಗಳ ಗೂಡಾಗಿರುತ್ತದೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಉದ್ಯೋಗವಿಲ್ಲದವನೊಬ್ಬ ನಿಷ್ಪ್ರಯೋಜಕ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದನಂತೆ ಎಂಬರ್ಥ ಧ್ವನಿಸುವ ಗಾದೆ ಮಾತು. ಜಗತ್ತಿನಲ್ಲಿ ಉಂಟಾಗುವ ಎಲ್ಲಾ ಬಗೆಯ ಕಂಟಕಗಳು ಸುಮ್ಮನೆ ಕುಳಿತು ತೊಡವಿಕೊಳ್ಳುವವರಿಂದಲೇ ಎನ್ನುವುದನ್ನು ಈ ಗೀತೆಯ ಸಾಲುಗಳು ಧ್ವನಿಸುತ್ತವೆ. ನೀವು ಸುಮ್ಮನೆ ಯೋಚಿಸಿ, ಅಶೋಕ ಸಾಮ್ರಾಟ ಅದೆಷ್ಟೋ ಯುದ್ಧಗಳನ್ನು ಗೆದ್ದ ನಂತರ ಜ್ಞಾನೋದಯದ ಪರಿಧಿಗೆ ಬಂದು ಬುದ್ಧ ತತ್ವದ ಪ್ರತಿಪಾದಕನಾದ, ನಮ್ಮಲ್ಲಿಯೇ ಅರಳಿಕೊಂಡ ಜೈನ ಧರ್ಮದ ಅಹಿಂಸೆಯ ತತ್ವದೊಳಗೆ ಎದ್ದು ಕಾಣುವ ದೃಷ್ಟಿಯುದ್ಧ ಜಲಯುದ್ಧದ ಪರಿಕಲ್ಪನೆಗಳು ಮನುಷ್ಯನ ಭಾವಗಳನ್ನು ಮಣಿಸುವ ಜಗತ್ತಿನ ಬಹುದೊಡ್ಡ ರಾಗಗಳಂತೆಯೇ ಭಾಸವಾಗುತ್ತವೆ. ಒಬ್ಬರು ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿ ದೇಶ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದು, ಹಾಗೆ ವಶಪಡಿಸಿಕೊಳ್ಳುತ್ತಲೇ ಸಾಮ್ರಾಟರೆಂದು ಮೆರೆಯುವುದು, ಆಮೇಲೆ ಭಯ ಹುಟ್ಟಿಸುವುದು, ಮತ್ತೆ ಯುದ್ಧಕ್ಕಿಳಿಯುವುದು, ಯುದ್ಧದ ಈ ಘಟನಾವಳಿಗಳು ವಿವಿಧ ಕಾಲಘಟ್ಟಗಳಲ್ಲಿ ಪುನರಾವರ್ತಿತ ಆಗ್ತಾನೇ ಇರ್ತವೆ. ಯುದ್ಧ ಸಾರುವವರೊಬ್ಬರು, ರಣರಂಗದಲ್ಲಿ ಯುದ್ಧಗೈದು ಮಡಿಯುವವರು ಬೇರೆಯವರು, ಗೆಲುವಿನ ಶ್ರೇಯಸ್ಸು ಪಡೆದು ಮತ್ತೆ ಸಾಮ್ರಾಜ್ಯ ವಿಸ್ತರಣೆ ಮಾಡುತ್ತಾ ಸಾಗುವವರು ದೊರೆಗಳೆನಿಸಿಕೊಂಡವರು. ಇಲ್ಲಿ ಆದೇಶಕ್ಕೆ ತಲೆವಾಗಿ ನಿಜದ ಕಾಯಕ ತತ್ವವನ್ನು ಜೀವಂತವಾಗಿಸಿದ್ದು ಸೈನಿಕರು ಎಂಬ ಸತ್ಯವನ್ನು ಮನುಷ್ಯ ಜಗತ್ತು ಬೇಕಂತಲೇ ಅರ್ಥೈಸಿಕೊಂಡಿಲ್ಲ ಎನಿಸುತ್ತದೆ. ಹೀಗಾಗಿಯೇ ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವುದು ತಾರ್ಕಿಕ ಪರಿಹಾರದ ದಾರಿ ಹೊಳೆಸುವ ವಿವೇಕವಾಗಿ ಕಾಣಿಸುತ್ತದೆ. ಈ ಹಾಡಿನಲ್ಲಿ ರಾಜ್ಕುಮಾರ್ ಅವರ ಧ್ವನಿ ಕೇಳಿಬರುತ್ತದೆ. ಅವರ ಧ್ವನಿ ಎಷ್ಟು ಅಗಾಧವಾಗಿದೆ ಎಂದರೆ, ಮನುಷ್ಯರೆಲ್ಲರ ಅಂತರಾತ್ಮವನ್ನು ಜಾಗೃತಗೊಳಿಸುವ ರೂಪಕವಾಗಿ ಕಿವಿಗೆ ಇಂಪನ್ನು ದಾಟಿಸಿಬಿಡುತ್ತದೆ. ದುಡಿಯೋ ಆತ್ಮಬಲದಸ್ತ್ರ ಅಂದ್ರೇನು? ದೊರೆಗಳು ನಮ್ಮ ನಾಡಿನ ದುಡಿವ ಕೈಗಳಿಗೆ ದುಡಿಮೆಯ ಬೇರೆ ಬೇರೆ ಅವಕಾಶಗಳನ್ನು ಸೃಷ್ಟಿಸಬೇಕು. ದುಡಿಯುವುದು ಅಂದರೆ ನಿರ್ದಿಷ್ಟವಾದ ಕೆಲಸವನ್ನು ನಿರ್ವಹಿಸುತ್ತಾ ಜಗತ್ತಿಗೆ ಕಾಣಿಕೆಗಳನ್ನು ನೀಡಿದ ಭಾವದೊಳಗೆ ಅಂತರಾತ್ಮವನ್ನು ಪ್ರಬಲಗೊಳಿಸಿಕೊಳ್ಳುವುದು ಎಂದರ್ಥ. ನನ್ನ ಪಾಲಿನ ಕೆಲಸ ಮಾಡ್ತಾ ಮಾಡ್ತಾ ಅದು ಕೊಡುಗೆಯ ಸೋರ್ಸ್ ಆಗುವ ಹಾಗೆ ನಾನು ಪರಿವರ್ತನೆಗೊಳ್ಳೋದು. ಈ ಪರಿವರ್ತನೆಯ ಹಾದಿಯಲ್ಲಿ ಆತ್ಮಸಂತೋಷ ಉಂಟಾಗುತ್ತದೆ. ಸದಾ ಕೆಲಸವನ್ನೇ ಧ್ಯಾನಿಸಿದಾಗ ಉಳಿದವರನ್ನು ತೊಡಗಿಕೊಳ್ಳುವ ಪ್ರಮೇಯವೇ ಎದುರಾಗುವುದಿಲ್ಲ. ಆದರೆ ತೊಡಗಿಕೊಳ್ಳುವ ದುರ್ಗುಣ ದೊರೆಗಳನ್ನೂ ಪ್ರಜೆಗಳನ್ನೂ ಕಾಡುತ್ತಾ ಇಡೀ ವಿಶ್ವವೇ ರಣರಂಗವಾಗುವುದು ಅಂತದ್ದೊಂದು ಆತ್ಮಬಲ ಎಲ್ಲೆಡೆಯೂ ಇಲ್ಲದೆ ಇರುವಾಗ. ಈ ಗೀತೆಯ ಆರಂಭಿಕ ಫಿಲಾಸಫಿಯನ್ನ ಮೊದಲ ಚರಣದಲ್ಲಿ ಅಧಿಕೃತವಾಗಿ ತಾರಕಸ್ವರದಲ್ಲಿ ಘೋಷಿಸಿಬಿಡುತ್ತಾರೆ ಹಂಸಲೇಖ.

ಮೊದಲ ಚರಣ ಹೀಗಿದೆ: ತಿರುಗೋ ಭೂಮಿಯಲ್ಲಿ ನಡೆಯೋ ಬಾಳಿನಲ್ಲಿ ಏನೂ ನಿಲ್ಲದಮ್ಮ ರಾಜ, ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲದಿಲ್ಲ ರಾಜ ಅನ್ನುವಂಥ ಸಾಲುಗಳು. ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲೋದಿಲ್ಲ ರಾಜ ಎನ್ನುವ ಸಾಲನ್ನು ಈಗಿನ ಯುದ್ಧ ಸಾರುವ ಮನಸ್ಥಿತಿಯ ಆಧುನಿಕ ರಾಜರುಗಳಿಗಾಗಿಯೇ ಬರೆದಂತಿದೆ ಹಂಸಲೇಖ. ಊರ ಉಸಾಬರಿಯನ್ನು ವಾಚಾಳಿತನ ಮತ್ತು ದೃಶ್ಯದ ಆರ್ಭಟಗಳೊಂದಿಗೆ ಕಾಣಿಸುವ ಈಗಿನ ಸೋಷಿಯಲ್ ಮೀಡಿಯಾವನ್ನು ದಿನ ಕಳೆವ ಜಾಲ ಅನ್ನೋ ಸಾಲು ನೆನಪಿಸುತ್ತದೆ. ಚರಣ ಕನ್ಕ್ಲೂಡ್ ಆಗುವ ಸಂದರ್ಭದಲ್ಲಿ ಜನಸಾಮಾನ್ಯ ಇಂಥ ಜಗತ್ತಿನಲ್ಲಿ ಹೇಗಿರಬೇಕು ಎಂದು ತಿಳಿ ಹೇಳುತ್ತದೆ.

ದಾನವರ ಕೆಟ್ಟ ಮಾಯ, ಮಾನವರ ಸುಟ್ಟ ಗಾಯ ಎನ್ನುವ ಸಾಲುಗಳು ಎಲ್ಲ ಕದನಗಳು ಉಂಟು ಮಾಡುವ ತಲ್ಲಣಗಳ ಸಂಕೇತದಂತಿವೆ. ಯುದ್ಧ ಮಾಡುವ ರಾಕ್ಷಸ ಮನಸ್ಸುಗಳ ಕಾರಣಕ್ಕಾಗಿಯೇ ಮನುಷ್ಯರು ಸಾಯುತ್ತಾರೆ. ಹಾಗೆ ಸತ್ತ ನಂತರ ಅವರ ಸುಟ್ಟ ಗಾಯ ಹಾಗೆಯೇ ಉಳಿದುಕೊಳ್ಳುತ್ತದೆ. ಈ ಗಾಯವನ್ನು ಕೆದರಿ ಕದರಿ ಮತ್ತಷ್ಟು ಘಾಸಿಗೊಳಿಸುವ ರಾಕ್ಷಸರು ಮತ್ತೆ ಮತ್ತೆ ಹುಟ್ಟಿಕೊಳ್ಳುತ್ತಾರೆ ಎನ್ನುವ ದಿಕ್ಕಿನಲ್ಲಿ ಹಂಸಲೇಖ ಹಾಡಿನ ಸಾಲುಗಳು ಮುಂದುವರಿಯುತ್ತವೆ. ಈ ರಣರಂಗದಲ್ಲಿ ಬದುಕುಳಿದರೆ, ಈ ರಾಕ್ಷಸರ ವಿರುದ್ಧದ ಯುದ್ಧದಲ್ಲಿ ಗೆದ್ದರೆ ನ್ಯಾಯವನ್ನು ನೀನೇ ಉಳಿಸಬೇಕು ಎಂಬ ಕಿವಿಮಾತನ್ನು ಹಂಸಲೇಖ ದಾಟಿಸ್ತಾರೆ. ಏಕೆಂದರೆ ಜನಸಾಮಾನ್ಯನೇ ನ್ಯಾಯ ಗೆಲ್ಲಿಸಿ ಶಾಂತಿಯನ್ನು ಪ್ರತಿಷ್ಠಾಪಿಸುವುದು ಅಲ್ಲವೇ. ಈ ಹಾಡು ಹೀಗೆ ಮಾಧುರ್ಯಪೂರ್ಣವಾಗಿ ಸಾಕ್ತಾ ಸಾಕ್ತಾ ರಾಜನಿಗೊಂದು ಮತ್ತು ಜನಸಾಮಾನ್ಯನಿಗೊಂದು ಸಲಹೆ ಕೊಡುತ್ತಾ ಮುನ್ನಡೆಯುತ್ತದೆ. ದೇಹಿ ಎನ್ನುವಾಗ, ನಿದ್ದೆ ಮಾಡುವಾಗ ಕತ್ತಿ ಎತ್ತಬೇಡ ರಾಜ ಎನ್ನುವ ಸಾಲುಗಳು ದುರ್ಬಲನ ಮುಂದೆ ಪ್ರತಾಪ ಮೆರೆಯಬೇಡ ಎಂಬುದನ್ನೇ ಎತ್ತಿ ಹಿಡಿಯುತ್ತದೆ.

ಶತ್ರು ಬೀಳುವಾಗ, ಯುದ್ಧ ಮಾಡುವಾಗ ಕರುಣೆ ಕಟ್ಟಿಯಿಡು ರಾಜ ಎಂಬ ಸಾಲುಗಳನ್ನು ಬಿಡಿಯಾಗಿ ಓದಿಕೊಂಡರೆ ಈ ಗೀತೆ ಹಿಂಸೆಯ ಪರವಾಗಿದೆ ಎನ್ನುವ ತಪ್ಪು ಕಲ್ಪನೆ ಹುಟ್ಟಿಕೊಂಡು ಬಿಡುತ್ತದೆ. ಅದನ್ನು ತಪ್ಪಿಸುವುದಕ್ಕಾಗಿಯೇ ರಾಜನಿಗೊಂದು ಇಲ್ಲಿ ಸಲಹೆ ಇದೆ. ಇದು ರಾಜನಿಗೂ ಜನಸಾಮಾನ್ಯ ಪ್ರಜೆಗೂ ಅನ್ವಯವಾಗುತ್ತದೆ. ಭೂಮಿಯಲ್ಲಿ ಹುಟ್ಟಿ ಬಂದ ಮೇಲೆ ಭೂಮಿಯ ಋಣ ತೀರಿಸಬೇಕಲ್ಲವೇ ಎನ್ನುವ ಪ್ರಶ್ನೆಯನ್ನು ಹಂಸಲೇಖ ಮುಂದಿಡುತ್ತಾರೆ. ರಾಜ ಬರೀ ಯುದ್ಧಗುಂಗಿನಲ್ಲಿಯೇ ಇರದೆ ಭೂಮಿಗಿಳಿದು ಭೂಮಿಯ ಜನರ ಋಣ ತೀರಿಸಬೇಕು. ಜನರು ಜಾಣತನದೊಂದಿಗೆ ದಿಟ್ಟ ಹೆಜ್ಜೆಗಳನ್ನಿಟ್ಟು ಕ್ರೂರತನಗಳನ್ನು ಅನ್ಯಾಯಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ತಂದುಕೊಳ್ಳಬೇಕು ಅನ್ನೋದನ್ನು ಆತ್ಮೀಯವಾಗಿ ಈ ಗೀತೆ ಕಟ್ಟಿಕೊಡುತ್ತದೆ.

0: ದಿಟ್ಟ ಹೆಜ್ಜೆ ಇಟ್ಟು ಬಾ.
1: ಕನ್ನಡದ ಸಿನಿಮಾ ಲೋಕ ಹೀಗೆ ಪರೋಕ್ಷವಾಗಿ ಮನುಷ್ಯನೊಳಗಿನ ಕ್ರೌರ್ಯ ಮತ್ತು ಅದನ್ನು ಹತ್ತಿಕ್ಕುವ ಅನಿವಾರ್ಯತೆಯನ್ನ ಬೇರೆ ಬೇರೆ ವಿಧಗಳಲ್ಲಿ ಕಂಡರಿಸುತ್ತಲೇ ಇದೆ. 1990 ಬಿಡುಗಡೆಯಾದ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ್ದ ಮುತ್ತಿನ ಹಾರ ಸಿನಿಮಾದ ಹಾಡೊಂದನ್ನು ಹಂಸಲೇಖ ಅವರೇ ಬರೆದಿದ್ದು, ದೇವರು ಹೊಸೆದ ಪ್ರೇಮದ ದಾರ ಎನ್ನುವ ಸಾಲುಗಳು ಬದುಕಿನ ರಣರಂಗದೊಳಗೆ ಆಗುವ ಜಯ ದಿಗ್ವಿಜಯಗಳ ನಡುವೆ ಇರುವ ನಿರರ್ಥಕತೆಯನ್ನು ಅರ್ಥಪೂರ್ಣವಾಗಿ ಹಿಡಿದಿಟ್ಟಿವೆ. ಬಾಲಮುರಳಿ ಕೃಷ್ಣ ಅವರು ಹಾಡಿದ್ದ ಹಂಸಲೇಖ ಸಂಗೀತ ಮತ್ತು ಸಾಹಿತ್ಯ ಎರಡೂ ಮೇಳವಿಸಿದ ಗೀತೆಯ ಸಾಲುಗಳು ಯುದ್ಧದ ಭೀಕರತೆ ದಾಟಿಸುವ ಕಳೆದುಕೊಳ್ಳುವ ದುಃಖವನ್ನು ಬಿಂಬಿಸುತ್ತವೆ.

ಶಾಸ್ತ್ರೀಯ ಸಂಗೀತದಲ್ಲಿ ಮೇರು ಶಿಖರವಾಗಿದ್ದ ಕಾಲದಲ್ಲಿ ಬಾಲಮುರಳಿ ಕೃಷ್ಣ ಅವರು ಈ ಸಿನಿಮಾಕ್ಕಾಗಿ ಹಾಡುತ್ತಾರೆ. ಯುದ್ಧದ ಕಾರಣಕ್ಕಾಗಿಯೇ ಮಗುವೊಂದನ್ನು ಕಳೆದುಕೊಳ್ಳುವ ಸೈನಿಕ ದಂಪತಿಯ ಎಲ್ಲ ತಾಕಲಾಟಗಳನ್ನು ಎಚ್ ಜಿ ರಾಜು ಅವರ ಸಿನಿಮಾಟೋಗ್ರಫಿ ಚಿತ್ರಿಸಿದರೆ ಅವೆಲ್ಲವುಗಳನ್ನು ಮರುಭೂಮಿಯ ಕ್ಯಾನ್ವಾಸ್ನಲ್ಲಿ ಅದ್ದೆ ತೆಗೆದು ಯುದ್ಧದ ನಶ್ವರತೆಯನ್ನು, ಮನುಷ್ಯರ ಕಳೆದುಕೊಳ್ಳುವ ದರ್ದನ್ನು ಭಕ್ತವತ್ಸಲಂ ಅವರ ಸಂಕಲನದ ಕಸುಬುದಾರಿಕೆ ಹಿಡಿದಿಟ್ಟಿದೆ. ಇವೆಲ್ಲವುಗಳೊಂದಿಗೆ ಹಂಸಲೇಖ ಸಂಗೀತ ಸಾಹಿತ್ಯದ ಸಾಲುಗಳು ವಿಜೃಂಭಿಸುತ್ತವೆ.

ಇಡೀ ಹಾಡು ಬದುಕಿನ ರಣಾಂಗಣವನ್ನು ರಾಗ ಮಾಧುರ್ಯದೊಂದಿಗೆ ಕಾಣಿಸುತ್ತಾ ಕೇಳುಗರೆಲ್ಲರನ್ನೂ ಗೆಲ್ಲಿಸುವ ಹಂಬಲದ ಗಮ್ಯದ ಕಡೆಗೆ ಪಯಣಿಸುತ್ತಾ ಸಾಗುತ್ತದೆ. ಇಲ್ಲಿಯ ಎಲ್ಲಾ ದೃಶ್ಯಾವಳಿಗಳು ಯುದ್ಧದ ಪರಿಣಾಮದ ನಂತರ ಬರುವುದರಿಂದ ಗೀತೆಯಲ್ಲಿ ಕೇಳಿಬರುವ ಸೂರ್ಯ, ಭೂಮಿ, ತಾಯಿಯ ರೂಪಕಗಳು ಹಿಂಸೆಯ ಪರಿಣಾಮದ ಕಾವನ್ನ ಮನಕ್ಕೆ ನಾಟುವಂತೆ ಚಿತ್ರಿಸುತ್ತವೆ. ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗುವ ವ್ಯಂಗ್ಯವನ್ನು ಹಂಸಲೇಖನಿ ಎಷ್ಟು ಚೆನ್ನಾಗಿ ಹೇಳುತ್ತದೆ ಎಂದು ಹೇಳುವಾಗಲೂ ಮನಸ್ಸು ಒಮ್ಮೆ ಕಂಪಿಸಿಬಿಡುತ್ತದೆ.

ಇಲ್ಲಿ ಬೇಸಿಗೆಯಲ್ಲಿಯ ಸೂರ್ಯ ಭೂಮಿ ತಾಯಿಯನ್ನು ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ ಯಾವಾಗಲಾದರೂ ಸುಡಬಹುದು. ಹಾಗೆ ಸುಡುತ್ತಲೇ ಪ್ರೇಮಕ್ಕೂ ಅಗ್ನಿ ಪರೀಕ್ಷೆಯನ್ನೊಡ್ಡುತ್ತಾನೆ ಎಂಬ ವಿವರ ಪರಿಸರಕ್ಕೆ ತದ್ವಿರುದ್ಧದ ನಡವಳಿಕೆಯೊಂದಿಗಿನ ಮನುಷ್ಯ ಯುದ್ಧೋನ್ಮಾದಿಯಾಗಿ ಪ್ರೇಮವನ್ನೇ ಇಲ್ಲವಾಗಿಸಿಕೊಂಡ ಸಂದರ್ಭವನ್ನು ನೆನಪಿಸುತ್ತಿದೆ. ಸುಳಿವಿಲ್ಲದೆ ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗುವ ವೈರುಧ್ಯ ಹಲವು ಸತ್ಯಗಳನ್ನು ಹೇಳುತ್ತಿರುವಂತಿದೆ. ತಕ್ಷಣವೇ ಗೀತೆಯನ್ನು ಆಶಾವಾದದ ಮಗ್ಗಲಿಗೆ ಹಂಸಲೇಖ ಬೇಡ ಎಂದರೆ ನಾವು ಸುಡದೇ ಇರುವುದೇ ನೋವು, ಸರಿಯೋ ಕಾಲದ ಜೊತೆಗೆ ವ್ಯಸನ ನಡೆಯುವುದು ಹೊರಗೆ ಎನ್ನುತ್ತಾ ಹೊರಳಿಸಿಬಿಡುತ್ತೆ.

ಪ್ರೇಮದ ಅಗ್ನಿ ಪರೀಕ್ಷೆಯ ನಂತರ ಸಮೃದ್ಧಿ ನೆಲೆಗೊಳ್ಳಬೇಕು ಎಂಬ ಶಪಥದ ಎತ್ತರಕ್ಕೆ ಗೀತೆ ತಲುಪಿಕೊಂಡು ಬಿಡುತ್ತದೆ. ಮೇಘ ಮಳೆ ಹನಿ ಸುರಿಸುವ ಬಗೆಯನ್ನು ವರ್ಣಿಸುವ ಸಾಲುಗಳು ಗುಡುಗು ಸಿಡಿಲುಗಳ ಮಧ್ಯದಲ್ಲೂ ಬದುಕಿನ ಕುರಿತಾದ ಬತ್ತದೇ ಇರುವ ಉತ್ಸಾಹವನ್ನು ಇಮ್ಮಡಿಗೊಳಿಸಿಬಿಡುತ್ತವೆ.

ಇನ್ನೊಂದು ಚರಣಕ್ಕೆ ಗೀತೆಯು ತಲುಪಿಕೊಳ್ಳುವ ಹೊತ್ತಿಗೆ ಇಡೀ ಜಗತ್ತು ಪ್ರಕೃತಿ ಮತ್ತು ಮನುಷ್ಯ ಬದುಕಿನ ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ನದಿಗಳು ಝರಿಗಳು ಗಾಯನ ಮಾಡಿದವು ಎನ್ನುವ ಸಾಲುಗಳು ಪ್ರೇಮದ ಜಲದಲ್ಲಿ ಮಿಂದೇಳುವ ಬದುಕಿನಿಂದ ಸೃಷ್ಟಿ ಖುಷಿಗೊಳ್ಳುವ ಸೂಚನೆ ನೀಡುತ್ತವೆ. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿಬರುವ ಕುಹು ಕುಹು ಎನ್ನುವ ಶಾಬ್ದಿಕ ರಾಗಾಲಾಪ ಕೋಗಿಲೆಯ ಸಂತಸ ಎಂಥದ್ದು ಎಂಬುದನ್ನು ಸ್ಪಷ್ಟಪಡಿಸುವ

ಹೌದಲ್ಲವೇ, ಈ ಯುದ್ಧ ಗಿದ್ದ ಜಗಳ ಗಿಗಳ ಎಲ್ಲವೂ ಲೊಳಲೊಟ್ಟೆ. ಪ್ರೇಮ ಒಲವು ಗೆಲುವುಗಳೊಂದಿಗೆ ಮನುಷ್ಯ ಜಗತ್ತು ಸಾರ್ಥಕವಾಗಬಲ್ಲದು ಅಲ್ಲವೇ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಗಾನ ಕಲಾರವಗಳೊಂದಿಗೆ ಬರುವೆ. ನಮಸ್ಕಾರ.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ? ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ. ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
3: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೆ ಒಂದು ಪರಿಹಾರ ನೋಡು.
2: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
4: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
6: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
5: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
6: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
5: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿಲಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದದ ರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ

ಇದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗಲೇ ಹೇಳಿದೆ, ಪ್ಲಾಸ್ಟಿಕ್ಕನ್ನು ಸುಟ್ಟರು ತಪ್ಪು ಇಟ್ಟರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ಕನ್ನು ಇದಿನ್ನೇನಕ್ಕೂ ಯೂಸ್ ಇಲ್ಲ ಅಂದ್ಕೊಂಡು ಎಸೆದ್ಬಿಡ್ತೀವಿ ಅಥವಾ ಸುಟ್ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನು ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬೋದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಮಾತರಿಗ್ಲಾ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೆರೀದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
4: ನಮಸ್ಕಾರ ಎಲ್ರಿಗೂ, ನಾನಿಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
5: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
4: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
5: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
5: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
6: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
5: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು.
4: ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತಿರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
6: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
4: ಧನ್ಯವಾದಗಳು.

0: ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರು ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿಎಡ್ ಶಿಕ್ಷಕರಿಗೆ, ಬಿಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರ್ತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನ ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನು ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನು ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನು ಹಾಡಲಿದ್ದಾರೆ.

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ. ಇದು ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

0: ನಾವು ಎಷ್ಟೇ ವಿಕಾಸ ಹೊಂದಿದರೂ, ಎಷ್ಟೇ ಅಭಿವೃದ್ಧಿ ಹೊಂದಿದರೂ, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ, ನಮಸ್ಕಾರ.

ರೋಗ ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನ ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ, ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರು ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಳೆ.
5: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
6: ಅಪ್ಪ ಇಷ್ಟೊಂದ್ ಕಸ ಇದೆ, ಇದನ್ನೆಲ್ಲ ಏನ್ ಮಾಡೋದು?
7: ನೋಡಿ ಸುಶೀಲಕ್ಕ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇದೆ.
6: ನಿಮ್ ಮನೇಲಿರುವ ಹಸಿ ಕಸವನ್ನ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಬಹುದು. ಅದು ಹೇಗಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯಲ್ಲಿ ಬಯೋಗ್ಯಾಸ್ ಘಟಕವನ್ನು ಸ್ಥಾಪಿಸಿ. ಇದಕ್ಕೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 17,000 ಹಾಗೂ ಸಾಮಾನ್ಯ ವರ್ಗದವರಿಗೆ 15,000 ಸಹಾಯಧನವನ್ನು ಸರ್ಕಾರ ಒದಗಿಸುತ್ತಿದೆ. ಇದರ ಸದುಪಯೋಗ ಪಡೆಯಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ.
8: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ ಮಿಷನ್.
9: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
10: ಆತ್ಮೀಯ ನಾಗರಿಕ ಬಂಧುಗಳೇ,
4: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
5: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
4: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
5: SIR ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ SIR ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
4: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
5: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
8: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

0: அண்ணா எங்க கொஞ்சிச்சா இறகு
1: இன்ட்டுதால பொறிச்சு சேர்க்கற
0: தானே
1: தாதான சேர்க்கற இ கிருஷியில பொறிச்சு தால பொறிச்சு இது இல்ல
0: இறகு தாதாண்டி வெங்க பண்ணா
1: எஞ்சி நான் அந்த பண்புன மாற வாவா நம்மளது கிருஷி மந்தனால புலேதால தோச்சி பூரெட்ல நஷ்டம் தூது தூது சாக்கான் லாப தூ அரகே திக்குச்சி
0: சுறுசுறுக்கு கிருஷிட்டு ஈர்ல கனி என்னலானே பரா
1: இவரம் அனிப்பந்தே குள்ளுவானா நினான் தூ நான் கஞ்சதால தோச்சிங்க பூரெட்ல புலேட்டு
0: ஏ இத்த உண்டு ஈர் ஈர்ன ஜாகத மண்ணு பரீட்சை மல்தாரா
1: இவரம் அனுப்பந்த குள்ளு மண்ணு நேர்ல பரீட்சை
0: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
1: ಶೇಖರ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದು ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರು ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 1 4 0 8 ಫೋನ್ ನಂಬರ್ ಕೊಡೋರ 97 3 1 4 0 8 ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ

ക്ലിക്ക് ചെയ്യുന്നുള്ളൊരു റേഡിയോ നിനാദ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಕಿವಿ ಮೂಗು ಗಂಟಲು ವಿಭಾಗದ ತಜ್ಞರು ಆಗಿರುವ ಡಾಕ್ಟರ್ ರೋಹನ್ ಎಂ ದೀಕ್ಷಿತ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಡಾಕ್ಟರ್ ರೋಹನ್ ಎಂ ದೀಕ್ಷಿತ್ ಅವರು ಇವತ್ತು ನಮಗೆ ಥೈರಾಯ್ಡ್ ಕುರಿತಾಗಿ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಕಾಯಿಲೆಗಳು ಬಂದಂತೆ ಥೈರಾಯ್ಡ್ ಬಗ್ಗೆ ಕೂಡ ಜನರು ಮಾತಾಡ್ತಾರೆ. ನಿಜವಾಗಿ ಥೈರಾಯ್ಡ್ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಓಕೆ ಸರ್. ನೋಡಿ, ಥೈರಾಯ್ಡ್ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಇರುವಂತಹ ಒಂದು ಗ್ರಂಥ. ಗ್ರಂಥ ಅಂದ್ರೆ ಯಾವುದೇ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವಂತ ಒಂದು ಒಂದು ಟಿಶ್ಯೂಗೆ ನಮ್ಮ ಶರೀರದಲ್ಲಿರುವಂತಹ ಅದಕ್ಕೆ ಗ್ರಂಥ ಅಂತ ಕರಿತೇವೆ. ಈ ರೀತಿ ಥೈರಾಯ್ಡ್ ಒಂದು ಗ್ರಂಥ. ಥೈರಾಯ್ಡ್ ಗ್ರಂಥ ಎಲ್ಲಿರುತ್ತೆ ಅಂತ ಹೇಳಿ, ಕುತ್ತಿಗೆಯಲ್ಲಿ ಇರ್ತದೆ. ನಮ್ಮ ವಿಂಡ್ ಪೈಪ್ ಅಂತ ಏನ್ ಹೇಳ್ತೇವೆ, ಅಥವಾ ಉಸಿರಾಡುವ ನಲಿ ಏನಿದೆ ಅದರ ಮುಂದ್ಗಡೆನೆ ಇರ್ತದೆ. ಸೊ ಇದಕ್ಕೆ ಇದು ಥೈರಾಯ್ಡ್ ಅಂತ ಕರೆಯುವಂಥದ್ದು. ಇದು ಎರಡು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ, T3 ಮತ್ತೆ T4 ಅಂತ. ಸೊ ಇದೊಂದು ರೀತಿಯ ಮಾಸ್ಟರ್ ಹಾರ್ಮೋನ್ ಅಂತಾನೆ ಹೇಳ್ಬೋದು. ಮಾಸ್ಟರ್ ಹಾರ್ಮೋನ್ ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮ ಶರೀರದಲ್ಲಿರುವಂತಹ ಹೆಚ್ಚಿನ ಆಕ್ಟಿವಿಟಿಗಳನ್ನ ಇದು ಮ್ಯಾನೇಜ್ ಮಾಡ್ತದೆ. ಸೊ ಅದಕ್ಕೆ ಮಾಸ್ಟರ್ ಹಾರ್ಮೋನ್ ಅಂತ ಕರಿತೇವೆ ಥೈರಾಯ್ಡ್ ಹಾರ್ಮೋನ್ ಅನ್ನು. ಸೊ ಇದೊಂದು ಥೈರಾಯ್ಡ್ ಗ್ರಂಥ.
0: ಈಗ ತುಂಬಾ ಮಂದಿಗೆ ನಮ್ಗೆ ಥೈರಾಯ್ಡ್ ಇದೆ ಅಂದ ತಕ್ಷಣ ತುಂಬಾ ಭಯ ಬೀಳ್ತಾರೆ ಜನ. ದೊಡ್ಡ ಕಾಯಿಲೆ ಬಂದಾಗ ಅದನ್ನ ಅವ್ರು ತಿಳ್ಕೊಳ್ತಾರೆ. ನಿಜವಾಗಿ ಈ ಥೈರಾಯ್ಡ್ ಯಾವ ಕಾರಣಕ್ಕಾಗಿ ಬರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ?
1: ಹೆಚ್ಚಿನ ಜನರಲ್ಲಿ ಒಂದು ಮಿಸ್ ಇನ್ಫಾರ್ಮೇಶನ್ ಅಂದ್ರೆ ರಾಂಗ್ ಮಾಹಿತಿ ಉಂಟು. ಏನಂತ ಹೇಳಿದ್ರೆ, ಗಂಟಲು ನೋವು ಬಂದಾಗ, ಕುತ್ತಿಗೆ ನೋವು ಬಂದಾಗ, ಈ ರೀತಿಯೆಲ್ಲ ಬಂದಾಗ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಅವರು ಭಯ ಬೀಳದುಂಟು. ಆದ್ರೆ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಒಂದು ಕುತ್ತಿಗೆ ನೋವು ಅಥವಾ ಗಂಟಲು ನೋವು ಬರುದಿಲ್ಲ, ಅವರಿಗೆ ಬೇರೆ ರೀತಿಯ ಲಕ್ಷಣಗಳು ಇರ್ತವೆ, ನಾನು ಮುಂದೆ ಹೇಳ್ತೇನೆ. ಆದ್ರೆ ಈ ರೀತಿ ಫಸ್ಟ್ ಭಯ ಬೀಳೋದನ್ನ ಫಸ್ಟ್ ನಿಲ್ಲಿಸಬೇಕು, ಹಾಗೂ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕು ಫಸ್ಟ್ ಗೆ ಈ ರೀತಿ ಸಮಸ್ಯೆ ಇದ್ರೆ. ಥೈರಾಯ್ಡ್ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಬರ್ತದೆ ಅಂತ ಹೇಳಿದ್ರೆ, ಥೈರಾಯ್ಡ್ ಬರ್ಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ಉಪ್ಪಲ್ಲಿ ಅಯೋಡಿನ್ ಅಂಶ ಕಮ್ಮಿ ಇರುವಂತದ್ದು. ಒಂದು ಥೈರಾಯ್ಡ್ ಗ್ರಂಥ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಯೋಡಿನ್ ಎನ್ನುವ ಅಂಶ ಬಹಳ ಇಂಪಾರ್ಟೆಂಟ್. ನೀವು ಉಪ್ಪು ಪ್ಯಾಕೇಜಿಂಗ್ ಅಲ್ಲಿ ನೋಡಿರ್ಬೋದು, ಅಯೋಡೈಸ್ಡ್ ಸಾಲ್ಟ್ ಅಂತ ಬರೆದಿರ್ತದೆ. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡಿರುವಂತದ್ದು. ಕಂಪಲ್ಸರಿಯಾಗಿ ಎಲ್ಲ ಉಪ್ಪಲ್ಲಿ ಸಹ ಅಯೋಡಿನ್ ಇರಬೇಕು ಅಂತ ಅವರೊಂದು ರೆಗ್ಯುಲೇಷನ್ ಹಾಕಿದ್ದಾರೆ. ಸೊ ಆ ರೀತಿ ಅಯೋಡಿನ್ ಇರುವಂತ ಉಪ್ಪನ್ನ ಕನ್ಸ್ಯೂಮ್ ಮಾಡಿದ್ರೆ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಬರುವುದಿಲ್ಲ. ಸೊ ಅಯೋಡಿನ್ ಇರೋದು ಒಂದು ಅಂಶ. ಎರಡನೇ ಕಾರಣ ಅಂತ ಹೇಳಿದ್ರೆ, ಏಜ್ ಆಗ್ತಾ ಆಗ್ತಾ ಕೆಲವರಲ್ಲಿ ಥೈರಾಯ್ಡ್ ಸಮಸ್ಯೆ ಬರಬಹುದು. ಕೆಲವು ಸಲ ಪ್ರೆಗ್ನೆನ್ಸಿಯಲ್ಲಿ ಇರುವಾಗ, ಪ್ರೆಗ್ನೆನ್ಸಿ ಇರುವ ಟೈಮಲ್ಲಿ ಥೈರಾಯ್ಡಿನ ಏರುಪೇರುಗಳು ಕಾಣ್ಬೋದು. ಸೊ ಇದು ಮೇನ್ ಆಗಿ ಮೂರು ಕಾರಣಗಳಿರ್ತದೆ. ಇನ್ನೊಂದು ನಾಲ್ಕನೇ ಕಾರಣ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಉಂಟು. ಇದೊಂದು ರೀತಿಯ ಕಾಯಿಲೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಥೈರಾಯ್ಡ್ ಗ್ರಂಥವನ್ನು, ನಮ್ಮ ಬ್ರೈನ್ ಏನಿದೆ, ಮೆದುಳೇನಿದೆ, ಇದು ನಮ್ಮ ಗ್ರಂಥ ಅಲ್ಲ ಎಂಬುವಂತೆ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಸೊ ಅಂದರೆ ಒಂದು ಫಾರಿನ್ ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಇದೊಂದು ರೀತಿಯ ಕಾಯಿಲೆ. ಸೊ ಇಂಥ ಕಾರಣಗಳು ಸಹ ಒಂದು ಅರೌಂಡ್ 10% ಚಾನ್ಸ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಬರೋ ಸಾಧ್ಯತೆ ಇರ್ತದೆ.
0: ಡಾಕ್ಟರ್, ಈಗ ಈ ಥೈರಾಯ್ಡ್ ನಮಗೆ ಇದೆ ಎನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ, ಅದರ ಲಕ್ಷಣಗಳು ಹೇಗೆಲ್ಲ ಇರುತ್ತೆ?
1: ನೋಡಿ, ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಕೆಲವು ಮೇಜರ್ ಲಕ್ಷಣಗಳು, ಒಂದ ಜಾಸ್ತಿ ಆದರೆ ಒಂದು ರೀತಿಯ ಲಕ್ಷಣಗಳಿರ್ತದೆ, ಥೈರಾಯ್ಡ್ ಕಮ್ಮಿ ಆದರೆ ಒಂದು ರೀತಿಯ ಲಕ್ಷಣ ಇರ್ತದೆ. ನಮ್ಮ ಬಾಡಿ ಒಂದು ಮೆಷಿನ್ ಇದ್ದ ಹಾಗೆ, ಮೆಷಿನ್ ಹೇಗೆ ವರ್ಕ್ ಆಗ್ತದೆ ಅದೇ ರೀತಿ ನಮ್ಮ ದೇಹ ಕೂಡ ವರ್ಕ್ ಆಗ್ತದೆ. ಸೊ ಈ ಥೈರಾಯ್ಡ್ ಹಾರ್ಮೋನ್ ನಮ್ಮ ಬಾಡಿ ಯಾವ ಸ್ಪೀಡಲ್ಲಿ ವರ್ಕ್ ಆಗ್ತಾ ಉಂಟು ಅನ್ನೋದನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಹಾರ್ಮೋನ್. ಒಂದು ವೇಳೆ ಥೈರಾಯ್ಡ್ ಹೆಚ್ಚು ಕಮ್ಮಿ ಆದರೆ, ಫಸ್ಟಿಗೆ ಹೆಚ್ಚಿನ ಜನರಲ್ಲಿ ಒಂದು 80% ಜನರಲ್ಲಿ ಕುತ್ತಿಗೆ ಮುಂದೆ ಗಂಟು ಬರ್ತದೆ. ಅದನ್ನು ಹೆಚ್ಚಾಗಿ ಅವರು ನೋಟಿಸ್ ಮಾಡೋದಿಲ್ಲ, ಯಾಕಂದರೆ ಅವ್ರ ದಿನ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಅವರಿಗೆ ಅದು ಗೊತ್ತಾಗೋದಿಲ್ಲ. ಅದನ್ನೇ ಬೇರೆ ಯೂಶ್ವಲಿ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಇರೋರು ಅದನ್ನು ಫಸ್ಟು ನೋಟಿಸ್ ಮಾಡಿ ಹೇಳ್ತಾರೆ, ಈ ರೀತಿ ಕುತ್ತಿಗೆಯಲ್ಲಿ ಒಂದು ಗಂಟುಂಟು ಅಂತ ಹೇಳಿ. ಇದು ಫಸ್ಟ್ ಲಕ್ಷಣ ಬರುವಂಥದ್ದು. ನೆಕ್ಸ್ಟ್, ಥೈರಾಯ್ಡ್ ಹಾರ್ಮೋನ್ ಒಂದು ವೇಳೆ ಜಾಸ್ತಿ ಆದರೆ ಏನಾಗ್ತದೆ? ಹಾರ್ಮೋನ್ ಜಾಸ್ತಿ ಇದ್ರೆ, ನಾನು ಹೇಳಿದಾಗೆ ಬಾಡಿ ಮೆಷಿನ್ ಇದ್ದಾಗೆ, ಒಂದು ವೇಳೆ ಮೆಷಿನ್ ಫಾಸ್ಟ್ ಆಗಿ ವರ್ಕ್ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಬಾಡಿಯಲ್ಲಿ ಈಗ ನಮ್ಮ ಬಾಡಿ ಫಾಸ್ಟ್ ಆಗಿ ವರ್ಕ್ ಆಗಲಿ ಶುರು ಆದರೆ ಫಸ್ಟ್ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತದೆ, ಇದು ಮೇನ್ ಲಕ್ಷಣ. ಸೆಕೆಂಡ್ ಆಗಿ, ನಮ್ಮ ಬಾಡಿ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ತಿನ್ನುವಂಥ ಆಹಾರವನ್ನೆಲ್ಲ ಅದು ಡೈಜೆಸ್ಟ್ ಮಾಡಿಬಿಡ್ತದೆ. ಸೊ ಹಾಗಾಗಿ ನಮಗೆ ನಮ್ಮ ಬಾಡಿಯಲ್ಲಿ ಇರುವಂಥ ಚರ್ಬಿ, ಫ್ಯಾಟ್ ಅಂಶ ಏನುಂಟು ಅದು ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಸೆಕೆಂಡ್ ಏನಾಗ್ತದೆ, ವೆಯ್ಟ್ ಲಾಸ್ ಆಗ್ತದೆ, ವೆಯ್ಟ್ ಕಮ್ಮಿ ಆಗ್ತಾ ಹೋಗ್ತದೆ ಒಂದು ವೇಳೆ ಥೈರಾಯ್ಡ್ ಜಾಸ್ತಿ ಇದೆ. ಥರ್ಡ್ ಏನಾಗ್ತದೆ, ಒಂದು ವೇಳೆ ಬಾಡಿ ಜಾಸ್ತಿ ಫಂಕ್ಷನ್ ಮಾಡ್ತಾ ಉಂಟು ಅಂತ ಹೇಳಿದರೆ, ನಮ್ಮ ಕರಳುಗಳು ಜಾಸ್ತಿಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ, ಹಾಗಾಗಿ ಭೇದಿ ಆಗ್ತದೆ, ಇದು ಮೂರನೇದು. ನಾಲ್ಕನೇದು ಏನಾಗ್ತದೆ, ಹೀಟ್, ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತಿರೋದ್ರಿಂದ ಹೆಚ್ಚಾಗಿ ಅವರಿಗೆ ಅಂಥ ಥೈರಾಯ್ಡ್ ಜಾಸ್ತಿ ಇರುವಂಥ ಪೇಷಂಟ್ಗಳಿಗೆ ಹೀಟ್ ಟಾಲರೇಟ್ ಮಾಡಲಿಕ್ಕಾಗೋದಿಲ್ಲ, ಅಂದರೆ ಸ್ವಲ್ಪ ಸೆಕೆ ಇದ್ರೂ ಕೂಡ ಅವರಿಗೆ ಅದನ್ನು ಅಲ್ಲಿ ನಿಲ್ಲಿಕ್ಕಾಗೋದಿಲ್ಲ, ಈ ರೀತಿ ಸೆಕೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಕಳ್ಕೊಳ್ತಾರೆ. ಐದನೇದಾಗಿ, ಅತ್ಯಂತ ಬೇಗ ಸಿಟ್ಟು ಬರುವಂಥದ್ದಿರ್ಬೋದು, ಇರಿಟೇಷನ್, ಇರಿಟೇಬಿಲಿಟಿ ಅಂತ ಏನು ಕರಿತೇವೆ, ಸ್ವಲ್ಪ ಅವರಿಗೆ ಟ್ರಿಗರ್ ಮಾಡಿದರೂ ಕೂಡ ಒಂದು ಇರಿಟೇಷನ್ ಆಗುವಂಥ ಒಂದು ಲಕ್ಷಣಗಳು ಇರ್ತದೆ. ಮತ್ತು ಆರನೇದಾಗಿ, ಇದು ಮಹಿಳೆಯರಲ್ಲಾಗುವಂಥದ್ದು, ಮುಟ್ಟಿನ ಸಮಯ ಅಂದರೆ ನಾವು ಪಿರಿಯಡ್ಸ್ ಅಂತ ಏನು ಹೇಳ್ತೀವಿ, ಆ ಟೈಮಲ್ಲಿ ಪಿರಿಯಡ್ಸಲ್ಲಿ ಬರುವಂಥ ರಕ್ತಸ್ರಾವ ಏನಾಗ್ತದೆ ಅದು ಜಾಸ್ತಿ ಆಗ್ತದೆ. ಮತ್ತು ಪಿರಿಯಡ್ಸ್ ಯೂಶ್ವಲಿ 25-40 days ಟೈಮಲ್ಲಿ ಬರಬೇಕಾದಂಥದ್ದು, ಬಟ್ ಥೈರಾಯ್ಡ್ ಒಂದು ವೇಳೆ ಜಾಸ್ತಿ ಆದರೆ ಅದು 15 days ನೆಕ್ಸ್ಟ್ ಪಿರಿಯಡ್ ಬಂದುಬಿಡ್ತದೆ. ಸೊ ಈ ರೀತಿಯ ಲಕ್ಷಣಗಳು ಮಹಿಳೆಯರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇದೆಲ್ಲ ಥೈರಾಯ್ಡ್ ಜಾಸ್ತಿ ಆದರೆ ಆಗುವಂಥದ್ದು. ಕಮ್ಮಿ ಆದರೆ ಆಗುವಂಥದ್ದು ಏನಂದರೆ, ಇದರ ಎಕ್ಸಾಕ್ಟ್ ಆಪೋಸಿಟ್ ಆಗ್ತದೆ. ಅಂದರೆ ಒಂದ್ ವೇಳೆ ಥೈರಾಯ್ಡ್ ಕಮ್ಮಿ ಆದ್ರೆ ನಮ್ಮ ಬಾಡಿ ಸರಿಯಾಗಿ ಕೆಲಸ ಮಾಡುದಿಲ್ಲ. ಸೊ ಆ ಟೈಮಲ್ಲಿ ಏನಾಗ್ತದೆ, ನಮ್ಮ ತಿಂದ ಆಹಾರವನ್ನೆಲ್ಲ ಬರ್ನ್ ಮಾಡುದಿಲ್ಲ, ಅವಾಗ ವೆಯ್ಟ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಥೈರಾಯ್ಡ್ ಕಮ್ಮಿ ಇರೋರಲ್ಲಿ ವೆಯ್ಟ್ ಜಾಸ್ತಿ ಆಗ್ತದೆ ಒಂದು. ಎರಡನೇ ಲಕ್ಷಣ, ನಮ್ಮ ಬಾಡಿಯಲ್ಲಿ ಹೀಟ್ ಕಮ್ಮಿ ಆಗ್ತದೆ, ಹೀಟ್ ಪ್ರೊಡಕ್ಷನ್ ಏನುಂಟು ಅದು ಕಮ್ಮಿ ಆದ ಕಾರಣ ಅವರಿಗೆ ಸ್ವಲ್ಪ ಕೋಲ್ಡ್ ಆದರೂ ಕೂಡ ತುಂಬ ಚಳಿ ಆಗ್ಲಿಕ್ಕೆ ಶುರು ಆಗ್ತದೆ, ಇದು ಎರಡನೇದು. ಮೂರನೇದಾಗಿ ಅವರ ಕರುಳಿನ ಮೂವ್ಮೆಂಟ್ ಏನಿದೆ ಅಂದರೆ ಕರುಳಿನ ಕೆಲಸ ಮಾಡೋದು ಅದು ಕಮ್ಮಿ ಆಗಿಬಿಡುತ್ತೆ, ಹಾಗಾಗಿ ಅವರಿಗೆ ಕರೆಕ್ಟಾಗಿ ಡೈಜೆಷನ್ ಆಗದ ಕಾರಣ ಮೋಷನ್ ಕರೆಕ್ಟಾಗಿ ಪಾಸ್ ಆಗೋದಿಲ್ಲ. ಇದಕ್ಕೆ ಕಾನ್ಸ್ಟಿಬೇಷನ್ ಅಂತ ಹೇಳ್ತೇವೆ, ಅಂದರೆ ಗಟ್ಟಿಗಟ್ಟಿಯಾದ ಮೋಷನ್ ಆಗುವಂಥದ್ದು ಅಥವಾ ಮೋಷನ್ ಕರೆಕ್ಟಾಗಿ ಎರಡು ಮೂರು ದಿನಕ್ಕೊಂದ್ಸಲ ಆಗುವಂಥದ್ದು, ಈ ರೀತಿ ಸಮಸ್ಯೆ ಎದುರಾಗ್ತದೆ. ನಾಲ್ಕನೇದಾಗಿ ಅಂಥವರಲ್ಲಿ ಮಾನಸಿಕವಾಗಿ ಡಿಪ್ರೆಷನ್ ಅಂತ ಏನು ಹೇಳ್ತೇವೆ, ಮಾನಸಿಕ ಕುಂದತೆ ಅಥವಾ ಕುಗ್ಗುವಂಥದ್ದು, ಈ ರೀತಿ ಸಮಸ್ಯೆ ಅವರಲ್ಲಿ ಆಗ್ತದೆ, ಡಿಪ್ರೆಷನ್ ಅಂತ ಕರೆಯುವಂಥದ್ದು. ಸೊ ಈ ರೀತಿಯೆಲ್ಲ. ಮತ್ತೆ ಇನ್ನೊಂದು ಮಹಿಳೆಯರಲ್ಲಿ ಆಗುವಂಥದ್ದು ರಕ್ತಸ್ರಾವ, ಪಿರಿಯಡ್ಸ್ ಟೈಮಲ್ಲಿ ಹೋಗುವಂಥ ರಕ್ತ ಅದು ಸ್ವಲ್ಪ ಹೋಗ್ತದೆ, ಹಾಗೂ ಎರಡು ಪಿರಿಯಡ್ಸ್ನ ಮಧ್ಯೆ ಡಿಲೇ ಆಗ್ತದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಲ ಪಿರಿಯಡ್ ಬಂದರೆ ನೆಕ್ಸ್ಟ್ ಪಿರಿಯಡ್ ಮೇ ಬಿ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಬರ್ಬೋದು. ಸೊ ಈ ರೀತಿ ಸಮಸ್ಯೆಗಳು ಮಹಿಳೆಯರಲ್ಲಿ ಆಗ್ತದೆ. ಸೊ ಈ ರೀತಿಯ ಲಕ್ಷಣಗಳು ಕಮ್ಮಿ ಆದರೆ ಒಂದು ರೀತಿ ಇರ್ತದೆ, ಆದರೆ ಆಪೋಸಿಟ್ ಜಾಸ್ತಿ ಆದರೆ ಬರ್ತದೆ. ಹೆಚ್ಚಾಗಿ ಪ್ರೆಗ್ನೆನ್ಸಿಯಲ್ಲಿ ಒಂದು ಸೇ ಒಂದು 5-10% ಜನರಿಗೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಅದು ಯಾಕಂದರೆ ನಮ್ಮ ಬಾಡಿಯಲ್ಲಿ ಮಗು ಆಲ್ರೆಡಿ ಇರೋದ್ರಿಂದ ಅದು ಚೇಂಜಸ್ ಆಗುವಾಗ ಅಂಥ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಎದುರಾಗ್ತದೆ. ಇದು ಹೆಚ್ಚಾಗಿ ಪ್ರೆಗ್ನೆನ್ಸಿ ಆದ ನಂತರ ಸರಿ ಹೋಗುವಂಥ ಸಮಸ್ಯೆ. ಇದಕ್ಕೆ ಏನು ಮಾಡಬೇಕಂತ ಹೇಳಿದರೆ, ನೀವಾಗೆ ಮಾತ್ರೆ ತೊಗೊಳ್ಳೋದು ಅಥವಾ ಎಲ್ಲ ತೊಗೊಂಡದನ್ನು ಡೈರೆಕ್ಟ್ ಕಂಟಿನ್ಯೂ ಹಾಗೆ ಮಾಡಬಾರ್ದು. ಎಷ್ಟು ಟೈಮಿಗೆ ಮಾತ್ರೆ ಕೊಟ್ಟಿರ್ತಾರೋ ಅಷ್ಟೇ ಸಮಯಕ್ಕೆ ಮಾತ್ರೆ ತೊಗೊಳ್ಳೋದು, ಹಾಗೂ ರೆಗ್ಯುಲರ್ ಟೆಸ್ಟಿಂಗ್ ಮಾಡಬೇಕಾಗ್ತದೆ. ಇಂಥ ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದರೆ ಅವರು ತಿಂಗಳಿಗೊಂದ್ಸಲ ಅಟ್ಲೀಸ್ಟ್ ಒಂದು ಥೈರಾಯ್ಡ್ ಚೆಕಪ್ ಮಾಡಿ ಅಥವಾ ಎರಡು ತಿಂಗಳಿಗೊಂದ್ಸಲ ಚೆಕಪ್ ಮಾಡಿ ನೋಡಬೇಕು. ಹಾಗೆ ಒಂದ್ಸಲ ನಾರ್ಮಲ್ ಬಂದ ನಂತರ ನಿಧಾನಕ್ಕೆ ಅವ್ರು ಮಾತ್ರೆ ನಿಲ್ಲಿಸ್ಬೋದು. ಯಾಕಂದರೆ ಪ್ರೆಗ್ನೆನ್ಸಿ ಆದ ನಂತರ ಬಾಡಿ ನಾರ್ಮಲ್ ಆಗಿ ಕನ್ವರ್ಟ್ ಆಗ್ತದೆ, ಅದೇ ಟೈಮಲ್ಲಿ ಥೈರಾಯ್ಡ್ ಕೂಡ ನಾರ್ಮಲ್ ಆಗಿಬಿಡ್ತದೆ. ಸೊ ಮಾತ್ರೆ ಕಂಟಿನ್ಯೂಸ್ ಅಂತೂ ಖಂಡಿತವಾಗಿ ತೊಗೊಳ್ಬಾರ್ದು. ಆ್ಯಂಡ್ ಅದೇ ಹೇಳಿದಾಗೆ ರೆಗ್ಯುಲರ್ ಟೆಸ್ಟಿಂಗನ್ನು ಮಾಡ್ತಿದ್ರೆ ಆಯಿತು.
0: ಡಾಕ್ಟರ್, ಈಗ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಏನಾದರೂ ಸರ್ಜರಿ ಅಂಥದ್ದೇನಾದರೂ ಚಿಕಿತ್ಸಾ ವಿಧಾನಗಳಿದೆಯಾ, ಇದರ ಬಗ್ಗೆ ಸ್ವಲ್ಪ ಹೇಳಿ.
1: ಓಕೆ, ನೋಡಿ, ಥೈರಾಯ್ಡ್ ಯಾರಿಗಾದರೂ ಬಂದರೆ ಕಾಮನ್ ಇಂಡಿಕೇಶನ್ ಅಂದರೆ ಸರ್ಜರಿ ಮಾಡಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದರೆ ಮುಂದೆ ಒಂದು ಗಂಟು ಹಾಗೆ ಬಂದಿರ್ತದೆ. ಸೊ ಹೆಚ್ಚಿನವರಿಗೆ ಅದು ಒಂದು ಗಂಟು ಕಾಣ್ತಾ ಉಂಟು, ಅದು ಬೇಡ ತೆಗಿಬೇಕು ಅನ್ನೋ ಎಂಬ ಭಾವನೆ ಇರ್ತದೆ. ಆದ ಕಾರಣ ಭಾಳ ಜನ ಸರ್ಜರಿ ಮಾಡಿ ಅಂತ ಹೇಳಿ ಅವರಾಗೆ ಸರ್ಜರಿಗೋಸ್ಕರ ಬರುವವರು ಸಹ ಇರ್ತಾರೆ. ಬಟ್ ಜನರಲಿ ಹೇಗೆ ಅಂತ ಹೇಳಿದರೆ, ಒಂದು ವೇಳೆ ಥೈರಾಯ್ಡ್ ಸಮಸ್ಯೆ ಕುತ್ತಿಗೆಯಲ್ಲಿದ್ದರೆ ಖಂಡಿತವಾಗಿ ಸರ್ಜರಿ ಮಾಡಬೇಕು ಅಂತ ಏನೂ ಇಲ್ಲ. ಒಂದು ವೇಳೆ ಒಳಗಡೆ ಎಕ್ಸಾಂಪಲ್ ಕ್ಯಾನ್ಸರ್ ಏನಾದ್ರು ಉಂಟು, ಥೈರಾಯ್ಡ್ನ ಕ್ಯಾನ್ಸರ್ ಇದೆ ಅಥವಾ ಥೈರಾಯ್ಡ್ ತುಂಬ ಏನು ಕೆಲಸ ಮಾಡ್ತಿಲ್ಲ, ಆ ಥರ ಸಂದರ್ಭ ಬಂದಾಗ ನಾವು ಅದನ್ನು ತೆಗೆಯೋದು ಒಳ್ಳೆಯದು. ಆದರೆ ಸ್ವಲ್ಪ ಏರುಪೇರು ಥೈರಾಯ್ಡ್ ಏರುಪೇರು ಇದ್ದಾಗ ಸರ್ಜರಿ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆದರೆ ಹೆಚ್ಚಿನವರು ಯಾಕೆ ಬಯಸ್ತಾರೆ ಅಂತ ಹೇಳಿದರೆ ಅದು ಕುತ್ತಿಗೆಯಲ್ಲಿ ಒಂದು ದೊಡ್ಡ ಗಂಟಾಗಿ ಮಾರ್ಪಾಡಾಗಿರ್ತದೆ. ಆದ ಕಾರಣ ಅಲ್ಲಿ ಸರಿ ಕಾಣುವುದಿಲ್ಲ ಎಂಬ ಕಾರಣಕ್ಕಾಗಿ ಕೆಲವರು ಕಾಸ್ಮೆಟಿಕ್ ರೀಸನ್ಗೋಸ್ಕರ ಸರ್ಜರಿ ಮಾಡಿಸ್ಕೊಳ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಸರ್ಜರಿ ಮಾಡ್ತೇವೆ.
0: ಡಾಕ್ಟರ್, ನೀವು ಹೇಳಿದ್ರಿ ಉಪ್ಪಿನಲ್ಲಿ ಅಯೋಡಿನ ಅಂಶವನ್ನು ನಾವು ಬಳಕೆ ಮಾಡೋದ್ರಿಂದ ಈ ಥೈರಾಯ್ಡನ್ನ ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅಂತೇಳಿ. ಇದೇ ರೀತಿಯಲ್ಲಿ ನಮ್ಮ ಆಹಾರ ಕ್ರಮದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗೆಲ್ಲಿದ್ದರೆ ಒಳ್ಳೆಯದು, ಅಥವಾ ಯಾವ ರೀತಿಯಾದ ಆಹಾರಗಳನ್ನು ತಿಂದರೆ ನಮ್ಮ ಈ ಒಂದು ಥೈರಾಯ್ಡ್ ಮುಕ್ತವಾಗಿ ನಾವು ಆರೋಗ್ಯವಾಗಿರ್ಬೋದು ಅಂತ.
1: ಯಾರಲ್ಲಿ ಥೈರಾಯ್ಡ್ ಕಮ್ಮಿ ಆಗುವಂಥ ಸಾಧ್ಯತೆ ಇರ್ತದೋ, ಈಗ ಕೆಲವರಲ್ಲಿ ನಾವು ಟೆಸ್ಟ್ ಮಾಡುವಾಗ ಬಾರ್ಡರಲ್ಲಿ ಇರ್ತದೆ ಥೈರಾಯ್ಡ್ ಅಂದರೆ ಕಮ್ಮಿ ಇರ್ತದೆ, ಅಂಥವರಲ್ಲಿ ನಾವು ಕೆಲವು ಆಹಾರಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಅದರಲ್ಲಿ ಫಸ್ಟ್ ಬರುವಂಥದ್ದು ಕ್ಯಾಬೇಜ್ ಅಂತ ನಾವೇನು ಹೇಳ್ತೇವೆ, ಹೂಕೋಸು ಏನಿದೆ ಅದು, ಮತ್ತು ಇನ್ನೊಂದಂದರೆ ನವಿಲ್ ಕೋಸು ಅಂತ ಒಂದು ಏನು ಹೇಳ್ತೇವೆ, ಅದನ್ನು ಸಹ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಮತ್ತೊಂದು ಸುವರ್ಣಗೆಡ್ಡೆ ಅಂತ ಒಂದು ಏನು ಪದಾರ್ಥ ಉಂಟು, ತರಕಾರಿ ಉಂಟು, ಇದು ಮೂರನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಯಾಕಂತ ಹೇಳಿದರೆ ಅದರಿಂದ ಥೈರಾಯ್ಡ್ ನಾಶ ಆಗುವಂಥ ಕೆಲವು ಪ್ರಾಪರ್ಟಿ ಆ ತರಕಾರಿಗಳಲ್ಲಿ ಕಂಡು ಬಂದಿದೆ ಸಂಶೋಧನೆ ಪ್ರಕಾರ. ಹಾಗಾಗಿ ಥೈರಾಯ್ಡ್ ಕಮ್ಮಿ ಇರೋ ಬಾರ್ಡರಲ್ಲಿ ಇರುವಂಥವರಿಗೆ ನಾವು ಅಂಥ ಆಹಾರಗಳನ್ನು ಸೇವಿಸಬೇಡಿ ಅಂತ ಹೇಳ್ತೇವೆ. ಇದು ಮೇಯ್ನ್ ಆಗಿ ಮಾಡುವಂಥದ್ದು. ನೆಕ್ಸ್ಟು ನಾವು ಆಹಾರ ಸೇವನೆಯಲ್ಲಿ ಅಗೇನ್ ಹೆಚ್ಚಾಗಿ ನಾವು ಈ ಜಂಕ್ ಫುಡ್ ಅಂತ ಏನು ಹೇಳ್ತಾರೆ, ಹೊರಗಡೆಯ ಊಟಗಳನ್ನು ನಾವು ಅದನ್ನು ತಿನ್ನೋದನ್ನು ನಾವು ಖಂಡಿತ ಕಮ್ಮಿ ಮಾಡಬೇಕು. ಯಾಕಂದರೆ ಅಂಥ ಜಂಕ್ ಫುಡ್ ತಿಂದಾಗ ಬಾಡಿಯಲ್ಲಿ ಒಂದು ಇನ್ಫ್ಲಮೇಷನ್ ಅಂದರೆ ಒಂದು ರಿಯಾಕ್ಷನ್ ಅಂತ ಕ್ರಿಯೇಟ್ ಆಗ್ತದೆ. ಸೊ ಈ ಥರ ಇನ್ಫ್ಲಮೇಷನ್ ಅಥವಾ ರಿಯಾಕ್ಷನಿಂದ ಥೈರಾಯ್ಡ್ ನಾಶ ಆಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಸಾಧಾರಣವಾಗಿ ಸಾತ್ವಿಕ ಆಹಾರ ಹೆಚ್ಚಾಗಿ ತಿನ್ನೋದನ್ನು ಒಳ್ಳೆಯದು, ಹಾಗೂ ಮನೆಯಲ್ಲಿ ಕುಕ್ ಮಾಡಿದಂಥ ಫುಡ್ ತಿಂದರೆ ಖಂಡಿತ ಒಳ್ಳೆಯದು.
0: ಡಾಕ್ಟ್ರೆ, ಹಾಗೆಯೇ ಈ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಯಾವ ರೀತಿ ತಾವು ಮಾಡ್ತೀರಿ, ಯಾವ ರೀತಿಯಾದಂಥ ಹಂತಗಳಿದೆ, ಇದರ ಬಗ್ಗೆ ಸ್ವಲ್ಪ ಹೇಳಿ.
1: ಥೈರಾಯ್ಡ್ ಸಮಸ್ಯೆ ಅಂತ ಹೆಚ್ಚಾಗಿ ಬರುವವರು ಕುತ್ತಿಗೆಯಲ್ಲಿ ಒಂದು ಗಂಟು ಇರೋದರಿಂದ ಬರ್ತಾರೆ. ರೇರ್ ಆಗಿ ಕೆಲವರು ಹೇಳಿದ ಹಾಗೆ ಸುಸ್ತಾಗ್ತಾ ಉಂಟು ಅಂತ ಬರ್ಬೋದು, ಇಲ್ಲ ವೆಯ್ಟ್ ತುಂಬಾ ಕಮ್ಮಿ ಆಗ್ತದೆ ಜಾಸ್ತಿ ಆಗ್ತದೆ ಈ ರೀತಿ ಕಂಪ್ಲೇಂಟ್ ಇಂದ ಬರ್ಬೋದು. ಹಾಗೆ ಬಂದ್ರೆ ನಾವು ಥೈರಾಯ್ಡ್ ಶಂಕೆ ಪಟ್ಟಾಗ ಫಸ್ಟ್ ಅವರಲ್ಲಿ ಒಂದು ಬ್ಲಡ್ ಟೆಸ್ಟ್ ಅನ್ನು ಮಾಡ್ತೇವೆ. ಬ್ಲಡ್ ಟೆಸ್ಟ್ ಅಲ್ಲಿ ನಮಗೆ ಥೈರಾಯ್ಡ್ ಹಾರ್ಮೋನ್ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಎರಡು ಹಾರ್ಮೋನ್ ಇರ್ತದೆ, ಮೀನ್ T3 ಮತ್ತೆ T4 ಅಂತ ಹೇಳಿ. ಸೊ ಈ ಹಾರ್ಮೋನಿನ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ನೋಡ್ತೇವೆ. ಸೊ ಒಂದು ವೇಳೆ ಕಮ್ಮಿ ಇದೆ ಲೆವೆಲಿಗೆ ಅಂತ ಹೇಳಿದ್ರೆ ಕಮ್ಮಿ ಇದೆ ಅಂತ ಅರ್ಥ, ಜಾಸ್ತಿ ಇದ್ರೆ ಅದರ್ಥ. ಇನ್ನೊಂದು ಮೂರನೇದು ಹಾರ್ಮೋನ್ ಇದೆ TSH ಅಂತ ಹೇಳ್ತೇವೆ. ಸೊ ಇದು ಒಂದು ಥೈರಾಯ್ಡ್ ರೆಗ್ಯುಲೇಟ್ ಮಾಡುವಂಥ ಹಾರ್ಮೋನ್, ಇದನ್ನು ಸಹ ನಾವು ಚೆಕ್ ಮಾಡಿ ನೋಡ್ತೇವೆ. ಸೊ ಇದು ಬ್ಲಡ್ ಟೆಸ್ಟ್ ಮಾಡಿ ನಾವು ನೋಡುವಂಥದ್ದು. ಬ್ಲಡ್ಡಲ್ಲಿ ಒಂದು ವೇಳೆ ಏರುಪೇರಾಗಿದ್ದರೆ ನಾವು ಮಾತ್ರೆ ಕೊಟ್ಟು ಅದನ್ನು ನಾವು ಸರಿ ಮಾಡ್ಬೋದು. ನೆಕ್ಸ್ಟ್ ನಾವು ಸ್ಕ್ಯಾನಿಂಗ್ ಮಾಡ್ತೇವೆ ಕುತ್ತಿಗೆಯಲ್ಲಿ, ಯಾಕಂದರೆ ಒಂದೊಂದು ಸಲ ಏನಾಗ್ತದೆ, ಒಂದು 15% ಚಾನ್ಸಲ್ಲಿ ಒಳಗಡೆ ಥೈರಾಯ್ಡ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇರ್ತದೆ. ಈ ಕ್ಯಾನ್ಸರ್ ಇರುವ ಸಾಧ್ಯತೆ ಹೆಚ್ಚಾಗಿ ಯಾರಿಗೆ ಬರ್ತದೆ ಅಂದರೆ ಗಂಡಸರಲ್ಲಿ ಒಂದು ಥೈರಾಯ್ಡ್ ಸಮಸ್ಯೆ ಕಂಡು ಬಂದರೆ ಅದು ಹೆಚ್ಚಾಗಿ ಕ್ಯಾನ್ಸರ್ ಇರುವ ಸಾಧ್ಯತೆ ಉಂಟು. ಎರಡನೇದಾಗಿ ಏಜ್ ಆದ ಗಂಡಸರಲ್ಲಿ ಅಥವಾ ಮಹಿಳೆಯರಲ್ಲಿ ಏಜ್ ಜಾಸ್ತಿ ಆದಾಗ ಕ್ಯಾನ್ಸರ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಥವಾ ತುಂಬ ವರ್ಷದಿಂದ ಒಂದು ಥೈರಾಯ್ಡ್ ಗಂಟು ಉಂಟು ಅಂದರೆ ಅದು ಮುಂದೆ ಹೋಗಿ ಕ್ಯಾನ್ಸರ್ ಆಗುವ ಸಾಧ್ಯತೆ. ಸೊ ಹಾಗಾಗಿ ನಾವು ಕುತ್ತಿಗೆದೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೇವೆ, USG ಸ್ಕ್ಯಾನ್ ಅಂತ ಏನಿರ್ಬೋದು. ಸೊ ಅದನ್ನು ಮಾಡಿ ಒಳಗಡೆ ಅದು ಯಾವ ರೀತಿಯ ಗಂಟುಂಟು, ಒಂದು ವೇಳೆ ಕ್ಯಾನ್ಸರ್ ಅಂಶಗಳು ಉಂಟ ಅದರಲ್ಲಿ ಅಥವಾ ನಾರ್ಮಲ್ ಆಗಿರುವಂಥ ಗಂಟುಂಟ, ಸೊ ಇದನ್ನು ನೋಡಲಿಕ್ಕೋಸ್ಕರ ನಾವು ಸ್ಕ್ಯಾನಿಂಗ್ ಮಾಡ್ತೇವೆ. ಮೂರನೇದು ನಾವು FNAC ಅಂತ ಹೇಳ್ತೇವೆ, ಅಂದರೆ ಒಂದು ಸೂಜಿಯ ಪರೀಕ್ಷೆ. ಅದು ಸೂಜಿಯಿಂದ ನಾವು ಥೈರಾಯ್ಡ್ ಒಳಗಿಂದ ಒಂದು ಸಣ್ಣ ಮೆಟೀರಿಯಲನ್ನು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸಿ ಮೈಕ್ರೋಸ್ಕೋಪಲ್ಲಿ ನೋಡುವಂಥದ್ದು. ಸೊ ಅದರಲ್ಲಿ ನಮಗೊಂದು ಕರೆಕ್ಟ್ 100% ಆಗಿ ಥೈರಾಯ್ಡಿನ ಪ್ರಾಪರ್ಟಿ ಗೊತ್ತಾಗುತ್ತೆ, ಅಂದರೆ ಥೈರಾಯ್ಡ್ ಗ್ರಂಥದಲ್ಲಿ ನಾರ್ಮಲ್ ಇದೆಯೋ ಅಥವಾ ಇದು ಕೆಟ್ಟ ಗಂಟ ಅಂದರೆ ಕ್ಯಾನ್ಸರ್ ಗಂಟ ಅಂತ 100% ಆಗಿ ನಮಗೆ ಸೂಜಿ ಟೆಸ್ಟಲ್ಲಿ ಗೊತ್ತಾಗ್ತದೆ. ಸೊ ಈ ಮೂರು ಟೆಸ್ಟನ್ನು ನಾವು ಬೇಸಿಕ್ ಆಗಿ ಎಲ್ಲ ಥೈರಾಯ್ಡ್ ಸಂಶಯಪಟ್ಟವರಲ್ಲಿ ಮಾಡ್ತೇವೆ.
0: ಈಗ ಮುಂಜಾಗ್ರತಾ ಕ್ರಮವಾಗಿ ಜನರು ಯಾವ ರೀತಿ ತಡೆಗಟ್ಟಬಹುದು ಅಂತ ತಮ್ಮ ಸಲಹೆ?
1: ಮೇಯ್ನ್ ಆಗಿ ಹೇಳಬೇಕಂದ್ರೆ ಒಂದು 40 ಇಯರ್ಸ್ ದಾಟಿದರೆ, 40 ವರ್ಷ ದಾಟಿದರೆ ಈ ರೀತಿಯ ಪರೀಕ್ಷೆಗಳನ್ನು ರೆಗ್ಯುಲರ್ ಆಗಿ ಮಾಡಿಸೋದು ಒಳ್ಳೆಯದು. ಮೇ ಬಿ 5 ವರ್ಷಕ್ಕೊಮ್ಮೆ ಆದರೂ ಅಟ್ಲೀಸ್ಟ್, ಅಥವಾ 3 ವರ್ಷಕ್ಕೊಮ್ಮೆ ಥೈರಾಯ್ಡಿನ ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು. ಯಾಕಂದರೆ ಈ ರೀತಿ ಸಮಸ್ಯೆಗಳು ಒಂದು ಏಜ್ ಆದ ನಂತರ ಬರುವಂಥ ಸಮಸ್ಯೆ. ಸೊ ಅಂಥ ಟೈಮಲ್ಲಿ ಒಂದು 40 ವರ್ಷ 45 ವರ್ಷ ಮೇಲ್ಪಟ್ಟರೆ ಖಂಡಿತ ಎಲ್ಲರೂ ಒಂದು ಟೆಸ್ಟ್ ಮಾಡಿಸಬೇಕು. ಒಂದು ಎರಡನೇದಾಗಿ ಕುತ್ತಿಗೆಯಲ್ಲಿ ಏನಾದರೂ ಒಂದು ಗಂಟು ಕಂಡು ಬಂದು ಅದು ಸ್ವಲ್ಪ ದೊಡ್ಡದಾಗ್ತಾ ಉಂಟು ಅಂತ ಅನಿಸಿದರೆ ಅದನ್ನು ಅಲ್ಲಿಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಫಸ್ಟ್ ಹೋಗಿ ಅದರದ್ದೊಂದು ಡಾಕ್ಟರ್ ಹತ್ರ ಹೋಗಿ ಅದನ್ನೊಂದು ಪರೀಕ್ಷೆ ಮಾಡಿಸಬೇಕಾಗ್ತದೆ. ಒಂದು ಸ್ಕ್ಯಾನಿಂಗ್ ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ, ಇದು ಎರಡನೇದು. ಮೂರನೇದನ್ನು ಹೇಳಿದಾಗೆ ಉಪ್ಪಿನಲ್ಲಿ ಅಯೋಡಿನ್ ಇರುವಂಥ ಕಂಟೆಂಟ್, ಮ್ಯಾಕ್ಸಿಮಮ್ ಈಗ ಎಲ್ಲರೂ ಕನ್ಸ್ಯೂಮ್ ಮಾಡೋಂಥ ಅಯೋಡಿನ್ ಸಾಲ್ಟ್, ಬಟ್ ಒಂದೊಂದ್ಸಲ ಏನಾಗ್ತದೆ ಸಾಲ್ಟಲ್ಲಿ ಅಯೋಡಿನ್ ಅಂಶ ಇರುವುದಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ನಾವು ತೊಗೊಳ್ಳುವಂಥ ಉಪ್ಪೇನಿದೆ ಆ ಬ್ರ್ಯಾಂಡಲ್ಲಿ ನಾವು ಅಯೋಡೈಸ್ಡ್ ಎಂಬ ಪದ ಇದೆ ಅಂತ ನೋಡಿ ತೊಗೊಳ್ಬೇಕಾಗ್ತದೆ. ಸೊ ಅಯೋಡಿನ್ ಇರುವಂಥ ಉಪ್ಪನ್ನು ನಾವು ಕನ್ಸ್ಯೂಮ್ ಮಾಡಿದರೆ ಒಳ್ಳೆಯದಾಗ್ತದೆ. ನಾಲ್ಕನೇದಾಗಿ ಆವಾಗಲೇ ಹೇಳಿದಾಗಿ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡುವಂಥದ್ದು, ಇದರಿಂದ ಮುಂದೆ ಬರುವಂಥ ಥೈರಾಯ್ಡ್ ಸಮಸ್ಯೆ ಕೂಡ ಚಾನ್ಸಸ್ ಕಮ್ಮಿ ಆಗ್ತದೆ.
0: ಈಗ ಥೈರಾಯ್ಡ್ ಕ್ಯಾನ್ಸರ್ನಂತಹ ಒಂದು ಸಮಸ್ಯೆ ಯಾರಿಗೆಲ್ಲ ಬರ್ಬೋದು ಡಾಕ್ಟ್ರೆ?
1: ಥೈರಾಯ್ಡ್ ಕ್ಯಾನ್ಸರಲ್ಲಿ ಒಂದು ಹೆಚ್ಚಾಗಿ ಒಂದು 3-4 ವಿಭಾಗಗಳಿದ್ದಾವೆ, ಅಂದರೆ ಬೇರೆ ಬೇರೆ ರೀತಿಯಾದಂಥ 4 ಬಗೆಯ ಕ್ಯಾನ್ಸರ್ಗಳು ಇದೆ. ಸೊ ಅದರಲ್ಲಿ ಫಸ್ಟ್ 2 ಬಗೆ ಅಂದರೆ ಒಂದು ಪ್ಯಾಪ್ಯುಲರಿ ಕ್ಯಾನ್ಸರ್ ಅಂತ ಹೇಳ್ತಾರೆ, ಎರಡನೇದು ಫಾಲಿಕ್ಯುಲರ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಇದು ತುಂಬ ಅಂದರೆ ಕಾಮನ್ ಆಗಿ ಕಂಡುಬರುವಂಥ ಥೈರಾಯ್ಡ್ ಕ್ಯಾನ್ಸರ್, ಕ್ಯಾನ್ಸರಲ್ಲಿ ಇದು ಕಾಮನ್. ಆದರೆ ಇದು ಯಾರಿಗೆ ಬರುತ್ತೆ ಅಂದರೆ ಹೆಚ್ಚಾಗಿ ಸುಮಾರು ವರ್ಷದಿಂದ ಯಾರಿಗೆ ಥೈರಾಯ್ಡ್ ಇರ್ತದೋ, ಒಂದು 20-30 ವರ್ಷದಿಂದ, ಇಂಥ ಥೈರಾಯ್ಡ್ಗಳು ಮುಂದೆ ಹೋಗಿ ಮಾರ್ಪಾಟಾಗುವ ಚಾನ್ಸ್ ಇರುತ್ತೆ. ನಾವು ಆಗಲೇ ಹೇಳಿದಾಗೆ ಏಜ್ ವಯಸ್ಸು ಏನಿದೆ ಅದೊಂದು ಮೇನ್ ರಿಸ್ಕ್ ಫ್ಯಾಕ್ಟರ್. ಒಂದು 50-55 ವರ್ಷ ಮೇಲ್ಪಟ್ಟವರಿಗೆ ಈ ರೀತಿಯ ಥೈರಾಯ್ಡ್ ಗಂಟು ಇದ್ದರೆ ಅದು ಕ್ಯಾನ್ಸರಾಗಿ ಮಾರ್ಪಾಟಾಗುವ ಸಾಧ್ಯತೆ ಇರ್ತದೆ. ಎರಡನೇದಾಗಿ ಗಂಡಸರಲ್ಲಿ ಕಂಡುಬರುವಂಥದ್ದು, ಹೆಚ್ಚಾಗಿ ಗಂಡಸರಲ್ಲಿ ಒಂದು ವೇಳೆ ಥೈರಾಯ್ಡ್ ಗಂಟು ಕಂಡು ಬಂದರೆ ಅದು ಮೆಜಾರಿಟಿ ಆಫ್ ಚಾನ್ಸಸ್ ಏನಂದರೆ ಅದು ಥೈರಾಯ್ಡ್ ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಇರ್ತದೆ. ಸೊ ಕ್ಯಾನ್ಸರ್ ಯಾವಾಗಲೂ ಗಂಡಸರಲ್ಲಿ ತುಂಬ ಥೈರಾಯ್ಡಲ್ಲಿ ಕಂಡು ಬರೋದು ಕಾಮನ್, ಆದರೆ ವಿಮೆನ್ನಲ್ಲಿ ಅಂದರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಕಂಡು ಬರುವುದಿಲ್ಲ. ಅದೊಂದು ವೇಳೆ ಕಂಡು ಬಂದರೆ ಅದು ಒಂದು ವಯಸ್ಸಾದ ನಂತರ 55-60 ವರ್ಷ ಆದ ನಂತರ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ.
0: ಡಾಕ್ಟ್ರೇ, ಹಾಗೆಯೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಯಾವ ರೀತಿಯಾದಂಥ ಫೆಸಿಲಿಟಿಗಳು ಅಂದರೆ ಸೌಲಭ್ಯಗಳು ಇದೆ, ಅದರ ಬಗ್ಗೆ ಸ್ವಲ್ಪ ನಿಮ್ಮ ವಿಭಾಗದ ಬಗ್ಗೆ ಹೇಳಿ.
1: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲಲ್ಲಿ ENT ಡಿಪಾರ್ಟ್ಮೆಂಟ್, ನಾವು ಮೇಯ್ನ್ ಆಗಿ OPD ಫೆಸಿಲಿಟಿಯನ್ನು ಕೊಡ್ತೇವೆ. OPDಯಲ್ಲಿ ಯಾವುದೇ ಕಿವಿ ಮೂಗು ಗಂಟಲು ಹಾಗೂ ಕುತ್ತಿಗೆ ಥೈರಾಯ್ಡ್ ಸಮಸ್ಯೆ ಹಾಗೂ ಗಂಟಲು ಬಾಯಿಯಲ್ಲಿ ಅಥವಾ ಮೂಗು ಕಿವಿಯಲ್ಲಿ ಬರುವಂಥ ಯಾವುದೇ ಕ್ಯಾನ್ಸರ್ ಸಮಸ್ಯೆಗಳಿದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಪರಿಹಾರ ಅಥವಾ ಅದಕ್ಕೆ ಕನ್ಸಲ್ಟೇಷನ್ ಅನ್ನು ಕೊಡ್ತೇವೆ. ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಓ ಪಿ ಡಿಯಲ್ಲಿ ಬರ್ಬೋದು. ಓ ಪಿ ಡಿಯಲ್ಲಿ ನಮ್ಮಲ್ಲಿ ಇಯರ್ ಕ್ಲೀನಿಂಗ್ ಮೆಷಿನ್ಸ್ ಇದೆ, ಸಕ್ಷನ್ ವ್ಯಾಕ್ಯೂಮ್ ಮೆಷಿನ್ಸ್ ಅಂತ ಏನು ಹೇಳ್ತೇವೆ ಅದುಂಟು. ಸೊ ಇದರಿಂದ ಹೆಚ್ಚಾಗಿ ಇಯರಲ್ಲಿ ಕೆಲವೊಂದು ಸಲ ವ್ಯಾಕ್ಸ್ ಗೂರುವಂಥದ್ದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಸೊ ಅದೆಲ್ಲ ಸೊಲ್ಯೂಷನ್ ಸಿಗ್ತದೆ. ನಮ್ಮಲ್ಲಿ ಇ ಎನ್ ಟಿಗೆ ಬೇಕಾಗಿ ಸರ್ಜರಿ ವಿಭಾಗದಲ್ಲಿ ಬೇಕಾದಂಥ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಅವೈಲೇಬಲ್ ಇದೆ. ಯಾವುದೇ ಸರ್ಜರಿಗೆ ಬೇಕಾದಂತಹ ಯಾವುದೇ ಇನ್ಸ್ಟ್ರೂಮೆಂಟ್ ಇರ್ಬೋದು, ಇಯರ್ ನೋಸ್ ಥ್ರೋಟ್ ಸರ್ಜರಿಗೆ, ಕುತ್ತಿಗೆ ಗಂಟಲು ಮೂಗು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿದೆ. ಹಾಗೂ ಮೇಯ್ನಾಗಿ ನಮ್ಮಲ್ಲಿ ಏನು ಯೂಸ್ ಮಾಡ್ತೇವೆ ಮೈಕ್ರೋಸ್ಕೋಪ್ ಅಂತ, ಮೈಕ್ರೋಸ್ಕೋಪ್ ಅವೈಲೇಬಿಲಿಟಿ ಉಂಟು. ಹಾಗೂ ರೀಸೆಂಟ್ ಕಾಲದಲ್ಲಿ ನಾವು ಎಂಡೋಸ್ಕೋಪ್ ಹಾಕಿ ಅಂದರೆ ಕ್ಯಾಮರಾ ಹಾಕಿ ಮಾಡುವಂಥ ಸರ್ಜರಿಗಳನ್ನು ಜಾಸ್ತಿ ಮಾಡ್ತಿದ್ದೇವೆ. ಕಿವಿಯ ಸರ್ಜರಿ ಇರ್ಬೋದು, ಅದನ್ನು ಓಪನ್ ಮಾಡದೆ ಕಿವಿಯ ಒಳಗಡೆ ಕ್ಯಾಮರಾ ಹಾಕಿ ಮಾಡುವಂಥದ್ದು. ಹಾಗೂ ಮೂಗು ಸರ್ಜರಿ ಕೂಡ ನಾವು ಓಪನ್ ಮಾಡದೆ ಒಳಗಡೆ ಕ್ಯಾಮರಾ ಹಾಕಿ ಮಾಡುವಂತಹ ಸರ್ಜರಿ, ಎಂಡೋಸ್ಕೋಪಿಕ್ ಸರ್ಜರಿ ಕೂಡ ಅದು ಕೂಡ ಅವೈಲೇಬಿಲಿಟಿ ಇದೆ. ಎಂಡೋಸ್ಕೋಪ್ಸ್ ಅಂತ ಏನು ಹೇಳ್ತೇವೆ ಕ್ಯಾಮರಾ, ಹಾಗೂ ಅದಕ್ಕೆ ಬೇಕಾದಂಥ ಮಾನಿಟರ್ ಇದೆಲ್ಲ ಅವೈಲೇಬಲ್ ಉಂಟು. ಸೊ ಅದರ ಜೊತೆಗೆ ನಮಗೆ ಯಾವುದೇ ಇಯರ್ ನೋಸ್ ಥ್ರೋಟ್ ಸಂಬಂಧಪಟ್ಟಂತೆ ಏನಾದ್ರು ನಮಗೆ ಕ್ಯಾನ್ಸರ್ ಶಂಕೆ ಇದ್ದಲ್ಲಿ ಅಥವಾ ಹೆಚ್ಚಿನ ಕಾಯಿಲೆ ಶಂಕೆ ಇದ್ದಲ್ಲಿ ನಮಗೆ ಮಾಡಿಸ್ಬೇಕಂತೇಳಿ ಸಿ ಟಿ ಸ್ಕ್ಯಾನ್ನ ಅವೈಲೇಬಿಲಿಟಿ, ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಅವೈಲೇಬಿಲಿಟಿ ನಮ್ಮಲ್ಲಿ ಇದೆ. ಸೊ ಹಾಗಾಗಿ ಆಲ್ ರೌಂಡ್ ಆಗಿ ಅವೈಲೇಬಿಲಿಟಿ ವೈಸ್ ಎಲ್ಲದೂ ನಮಗೆ ಸೌಲಭ್ಯಗಳು ಉಂಟು.
0: ಡಾಕ್ಟ್ರೆ, ಇಷ್ಟು ಹೊತ್ತು ನಮಗೆ ಥೈರಾಯ್ಡ್ ಸಮಸ್ಯೆಯ ಕುರಿತಾಗಿ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗುರಿಗೆ ಒದಗಿಸಿದ್ದೀರಿ. ನಮ್ಮ ರೇಡಿಯೋ ನಿನಾದದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಡಾಕ್ಟ್ರೆ.
1: ಧನ್ಯವಾದಗಳು. ನನಗೆ ಈ ರೀತಿ ಒಂದು ರೇಡಿಯೋದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಕೋರಲು ಬಯಸುತ್ತೇನೆ.

0: ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕಾರ್ಗಿಲ್ ವಿಜಯ ದಿವಸ್ ಈ ಹಿನ್ನೆಲೆಯಲ್ಲಿ ಮಾತನಾಡುತ್ತಾರೆ ಕೀರ್ತಿರಾಜ್ ರವಿ ಅವರು.
1: ನಮಸ್ಕಾರ ಪ್ರಿಯ ಮಿತ್ರರೇ, ಇಂದು ನಾನು ನಿಮ್ಮ ಮುಂದೆ ಒಬ್ಬ ಸಾಮಾನ್ಯ ಭಾರತೀಯನಾಗಿ ಮಾತನಾಡುತ್ತಿದ್ದೇನೆ. ಆದರೆ ನನ್ನ ಹೃದಯದ ಪ್ರತಿಯೊಂದು ನಾದವು ದೇಶಕ್ಕಾಗಿ ಪ್ರಾಣತೆತ್ತ ವೀರ ಯೋಧರ ಪರವಾಗಿ ಧ್ವನಿಸುತ್ತಿದೆ. ಜುಲೈ 26, 1999 ಈ ದಿನವನ್ನು ಭಾರತ ಎಂದೆಂದಿಗೂ ಮರೆಯಲಾರದು. ಈ ದಿನ ನಾವು ಕೇವಲ ಭೂಮಿಯನ್ನು ಮರಳಿ ಪಡೆದದ್ದಲ್ಲ, ನಾವು ನಮ್ಮ ಯೋಧರ ಶಕ್ತಿಯ ಮೇಲೆ ನಂಬಿಕೆಯನ್ನು ಮರಳಿ ಪಡೆದೆವು, ನಮ್ಮ ರಾಷ್ಟ್ರದ ಆತ್ಮದ ಮೇಲೆ ವಿಶ್ವಾಸವನ್ನು ಪುನರ್ ಸ್ಥಾಪಿಸಿದೆವು. ಕಾರ್ಗಿಲ್ ಯುದ್ಧವು ಕೇವಲ ಗಡಿಭಾಗದ ಕಥೆಯಷ್ಟಲ್ಲ, ಅದು ಭಾರತವನ್ನೆಲ್ಲ ತಲ್ಲಣಗೊಳಿಸಿದ ಘಟ್ಟ. ಆಗ ಮನೆಯ ತಂದೆ ತಾಯಂದಿರು ಪ್ರಾರ್ಥನೆ ಮಾಡುತ್ತಿದ್ದರು, ಜನರೆಲ್ಲ ಮನೆಯಲ್ಲಿ ಶಾಂತವಾಗಿದ್ದರು, ಮಕ್ಕಳಿಗೆ ಏನಾಗುತ್ತಿದೆ ಎಂಬ ಅರಿವೇ ಇರಲಿಲ್ಲ. ಟಿವಿ ನ್ಯೂಸ್ ನೋಡುವ ಪ್ರತಿ ಕ್ಷಣವು ಭಯ ಹಾಗೂ ಆಶಾಭಾವನೆಯ ನಡುವೆ ಸಾಗುತ್ತಿತ್ತು. ಆ ಯೋಧರು ನಮ್ಮ ಮನೆಯವರು, ನಮ್ಮ ರಕ್ತದಿಂದ ಹುಟ್ಟಿದವರು, ನಮ್ಮ ಶಾಲೆಗಳಲ್ಲಿ ಓದಿದವರು, ನಮ್ಮ ಬೀದಿಯಲ್ಲಿ ಆಟವಾಡಿದವರು. ಆದರೆ ದೇಶವೊಂದೇ ಹೇಳಿ ತಾವು ಹೋದರು, ಮರಳಿ ಬಂದಿಲ್ಲ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಶೇರ್ ಶಾ ಎಂದು ಪ್ರಸಿದ್ಧರಾದವರು, ಅವರು ಹೇಳಿದ ಮಾತು, ನಾನು ತಿರಂಗ ಹಾರಿಸಿ ತಿರುಗಿ ಬರುತ್ತೇನೆ, ಇಲ್ಲಾಂದ್ರೆ ಅದರಲ್ಲಿ ಹೊದಿಸಿಕೊಂಡು ಬರುತ್ತೇನೆ. ಅವರು ಧ್ವಜದಲ್ಲಿ ಹೊದಿಸಿಕೊಂಡು ಬಂದರು, ಆದರೆ ಅವರ ಆತ್ಮ ಇಂದಿಂದಿಗೂ ಆ ಹಿಮ ಪರ್ವತಗಳ ಮೇಲೆ ತಿರಂಗವನ್ನು ಹಾರಿಸುತ್ತಲೇ ಇದೆ. ಲೆಫ್ಟಿನೆಂಟ್ ಮನೋಜ್ ಪಾಂಡೆ ಅವರ ಮಾತು, ನಾನು ನನ್ನ ರಕ್ತ ಸಾಬೀತುಪಡಿಸುವುದಕ್ಕಿಂತ ಮೊದಲು ಮರಣ ಬಂದರೆ ನಾನು ಮರಣವನ್ನೇ ಸಾಯಿಸುತ್ತೇನೆ. ಅವರು ತಮ್ಮ ಮಾತನ್ನು ಜೀವಂತವಾಗಿಸಿ ತೋರಿಸಿದರು. ನಾವು ನಾಗರಿಕರಾಗಿ ಇದ್ದರೂ ನಮ್ಮ ಬಳಿ ಹೆಚ್ಚು ಹಣ ಇದೆ, ದೇಶ ಕಾಪಾಡುವುದು ಯೋಧರ ಕೆಲಸ, ಆದರೆ ಅವರು ಹಾಕಿದ ಬಲಿದಾನವನ್ನು ಅರ್ಥ ಮಾಡಿಕೊಳ್ಳುವುದು, ಗೌರವಿಸುವುದು ನಮ್ಮ ಕೆಲಸ. ಅವರು ನಿದ್ರಿಸುತ್ತಿರುವಾಗ ನಾವು ನಿದ್ದೆಯಲ್ಲಿರೋಣ ಎಂಬುದಲ್ಲ, ನಾವು ಎಚ್ಚರವಾಗಿರಬೇಕು, ಇದು ಸತ್ಯ. ನಾವು ಗಡಿಯಲ್ಲಿ ಬಂದುಕು ಹಿಡಿದಿಲ್ಲ, ಆದರೆ ನಾವು ನಿಷ್ಠೆ ಮತ ಹಾಕಬಹುದು, ನಾವು ಸಮಾಜದಲ್ಲಿ ನೀತಿಯನ್ನು ಉಳಿಸಬಹುದು, ನಾವು ದೇಶದ ಪ್ರಗತಿಗೆ ಧಕ್ಕೆಯಾಗದಂತೆ ನಡವಳಿಕೆ ತೋರಿಸಬಹುದು. ನಾವು ಯಾವಾಗಲೂ ಕೇಳುತ್ತೇವೆ, ನಾನು ದೇಶಕ್ಕೆ ಏನು ಕೊಡುಗೆ ನೀಡಿದ್ದೇನೆ? ಕಾರ್ಗಿಲ್ ವಿಜಯ ದಿವಸ್ ನಮಗೆ ಉತ್ತರ ನೀಡುತ್ತದೆ. ಸತ್ಯತೆ, ಜವಾಬ್ದಾರಿ, ಒಗ್ಗಟ್ಟು, ನಿಷ್ಠೆ, ಈ ಎಲ್ಲವೂ ಭಾರತವನ್ನು ಕಾಪಾಡುವ ಶಕ್ತಿಗಳು. ಯುವ ಮಿತ್ರರೇ, ದೇಶಪ್ರೇಮ ಪೇಜಿನಲ್ಲಿ ಹಾಕುವ ಸ್ಟೇಟಸ್ ಅಲ್ಲ, ಅದು ಜೀವಂತ ಶೈಲಿ ಆಗಬೇಕು. ನಾವು ಹೇಳುವ ಮಾತಿನಲ್ಲಿ ಅಲ್ಲ, ನಡವಳಿಕೆಯಲ್ಲಿ ದೇಶಪ್ರೇಮ ಇರಬೇಕು. ಆದ ಕಾರಣ ಆ ದಿನದಂದು ನಾವು ಧ್ವಜಕ್ಕೆ ಗೌರವ ಸಲ್ಲಿಸುವುದು ಮಾತ್ರವಲ್ಲ, ನಾವು ಪ್ರಾಮಾಣಿಕತೆ, ಶ್ರದ್ಧೆ, ಕರ್ತವ್ಯ ಮತ್ತು ಬಲಿದಾನಗಳನ್ನು ಮೌಲ್ಯಗಳಿಗೂ ಗೌರವ ಸಲ್ಲಿಸೋಣ. ಅಂತಿಮವಾಗಿ ಯೋಧರ ಕುಟುಂಬಗಳ ಬಗ್ಗೆ ಮಾತನಾಡೋಣ. ತಂದೆ ತಾಯಿ, ಪತ್ನಿ, ಮಕ್ಕಳು, ಅವರು ಬದುಕುವ ಪ್ರತಿದಿನವೂ ಬಲಿದಾನದ ಪಾಠವನ್ನೇ ಓದುತ್ತಾರೆ, ಅವರಿಗೊಂದು ನಮಸ್ಕಾರ. ಅವರಿಗೆ ನಿಜವಾದ ಗೌರವ ನಮ್ಮಿಂದ ಮಾತ್ರ ಸಿಗಬೇಕು. ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ಭಾರತೀಯನಾಗಿ ಬದುಕೋಣ. ಕಾರ್ಗಿಲ್ ಇತಿಹಾಸವಲ್ಲ, ಅದು ಜೀವಂತ ಪರಂಪರೆ. ಹೆಚ್ಚು ಮಾತುಗಳ ಅಗತ್ಯವಿಲ್ಲ. ಜೈ ಹಿಂದ್, ಜೈ ಭಾರತ್, ಒಂದೇ ಮಾತು.
0: ಇದುವರೆಗೆ ಕಾರ್ಗಿಲ್ ವಿಜಯ ದಿವಸ್ ಈ ಹಿನ್ನೆಲೆಯಲ್ಲಿ ಮಾತನಾಡಿದವರು ಕೀರ್ತಿರಾಜ್ ರವಿ. ಈಗ ಒಂದು ದೇಶಭಕ್ತಿ ಗೀತೆಯನ್ನ ಕೇಳೋಣ.

0: ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.
1: ಸ್ವತಂತ್ರ

0: ನಮಸ್ಕಾರ. ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ನಿನಾದ್.
1: ನಾನು ರಿದ್ವಿಕ್.
0: ಇಂದು 26 ಜುಲೈ ಅಲ್ವಾ? ಇದು ವಿಶೇಷ ದಿನ ಅನಿಸುತ್ತಾ ಇದೆ. ಯಾವ ದಿನ ಗೊತ್ತಾ?
1: ಹೌದು, ಇಂದು ಕಾರ್ಗಿಲ್ ವಿಜಯ ದಿವಸ್. 1999 ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದ ಸೇನೆಯನ್ನು ಕಾರ್ಗಿಲ್ ಯುದ್ಧದಲ್ಲಿ ಸೋಲಿಸಿ ವಿಜಯ ಪಡೆದ ದಿನ.
0: ಅದಂತೂ ಹೆಮ್ಮೆಯ ಕ್ಷಣ. ನಮ್ಮ ಯೋಧರ ಧೈರ್ಯ ಬಲಿದಾನಗಳನ್ನು ನೆನಪಿಸಿಕೊಳ್ಳುವ ದಿನ.
1: ಹೌದು, ಅವರ ಕೃತಜ್ಞತೆಯ ಸೂಚನೆಯಾಗಿ ನಾವು ಈ ದಿನವನ್ನು ವಿಜಯದ ದಿನವನ್ನಾಗಿ ಆಚರಿಸುತ್ತೇವೆ. ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳೆದು ದೇಶವನ್ನು ರಕ್ಷಿಸಿದ್ದಾರೆ.
0: ನಿಜವಾಗಿಯೂ ಕ್ಯಾಪ್ಟನ್ ವಿಜಯನ್ ಥಾಪರ್, ಲೆಫ್ಟಿನೆಂಟ್ ಮನೋಜ್ ಬಾಬು, ಮೇಜರ್ ರಾಜೇಶ್ ಅವರುಗಳಂತಹ ವೀರ ಯೋಧರು ನಮ್ಮ ನೆನಪಿನಲ್ಲಿ ಸದಾ ಇರುವರು.
1: ಹೌದು, ನಾವು ಮನೆಯಲ್ಲೂ ಸುರಕ್ಷಿತವಾಗಿದ್ದೇವೆಂದರೆ ಅದು ಅವರ ತ್ಯಾಗದಿಂದ. ಇಂಥ ದಿನಗಳಲ್ಲಿ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು.
0: ಬನ್ನಿ, ಇಂದು SGM ಆಂಗ್ಲ ಮಾಧ್ಯಮ CBSE ಶಾಲೆಯ 9th ತರಗತಿ A ವಿಭಾಗದ ವಿದ್ಯಾರ್ಥಿಗಳಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ.

0: ನಮ್ಮ ಸೈನಿಕರ ತ್ಯಾಗ, ಶೌರ್ಯ ಮತ್ತು ದೇಶ ಪ್ರೇಮಕ್ಕೆ ನಾವೆಲ್ಲರೂ ಚಿರಋಣಿಗಳು. ಈ ದಿನದ ಮಹತ್ವದ ಬಗ್ಗೆ ಹಂಚಿಕೊಳ್ಳಲು ಬರುತ್ತಿದ್ದಾರೆ ಧೃತಿ.
1: ಇಂದು ಜುಲೈ 26ರಂದು ಭಾರತದ ಇತಿಹಾಸದಲ್ಲಿ ಮಹತ್ವವಾದ ಅಧ್ಯಾಯವನ್ನು ನಾವು ಸ್ಮರಿಸುತ್ತೇವೆ. ಧೈರ್ಯ, ತ್ಯಾಗ ಮತ್ತು ರಾಷ್ಟ್ರಾಭಿಮಾನದಿಂದ ಕೂಡಿದ ಒಂದು ದಿನ. 1999ರ ಇದೇ ದಿನ ಜಮ್ಮು ಮತ್ತು ಕಾಶ್ಮೀರದ ಹಿಮದಿಂದ ಕೂಡಿದ ಕಾರ್ಗಿಲ್ ಬೆಟ್ಟಗಳಲ್ಲಿ ನಮ್ಮ ಭಾರತೀಯ ಸೈನಿಕರು ಶತ್ರು ದಾಳಿಕೋರರ ಮೇಲೆ ಐತಿಹಾಸಿಕ ವಿಜಯ ಸಾಧಿಸಿದರು. ಇದು ಕೇವಲ ಭೂಮಿಗಾಗಿ ನಡೆದ ಯುದ್ಧವಲ್ಲ, ಗೌರವ, ಸತ್ಯನಿಷ್ಠೆ ಮತ್ತು ನಮ್ಮ ಮಾತೃಭೂಮಿಯ ಆತ್ಮಕ್ಕಾಗಿ ನಡೆದ ಯುದ್ಧ. 18,000 ಅಡಿ ಎತ್ತರಕ್ಕಿಂತ ಮೇಲಿನ ಅತ್ಯಂತ ಕಷ್ಟಕರ ಪರಿಸ್ಥಿತಿಗಳಲ್ಲಿ ನಡೆದ ಕಾರ್ಗಿಲ್ ಯುದ್ಧವು ನಮ್ಮ ಸೈನಿಕರ ಅಪರೂಪದ ಶೂರತೆಯನ್ನು ತೋರಿಸಿತು. ಭಾರತೀಯ ಭೂಮಿಯನ್ನು ಮರಳಿ ಪಡೆಯಲು ನಡೆದ ಆಪರೇಷನ್ ವಿಜಯ್ ಬಹುಮುಖ್ಯ ಬಲಿದಾನದೊಂದಿಗೆ ಬಂದಿತು. 500ಕ್ಕಿಂತ ಹೆಚ್ಚು ಧೈರ್ಯಶಾಲಿ ಸೈನಿಕರು ತಮ್ಮ ಪ್ರಾಣವನ್ನು ಅರ್ಪಿಸಿದರು, ಆದರೆ ಅವರ ಬಲಿದಾನ ವ್ಯರ್ಥವಾಗಲಿಲ್ಲ. ಭಾರತ ಉನ್ನತವಾಗಿ, ಏಕತೆಯಿಂದ ಮತ್ತು ವಿಜಯಶಾಲಿಯಾಗಿ ನಿಂತಿತು. ಜಯದೊಂದಿಗೆ ಹಿಂದಿರುಗಿದವರು ಮತ್ತು ರಕ್ಷಿಸಿದ ನೆಲದಲ್ಲಿ ಸೇರಿ ಹೋದವರ ಧೈರ್ಯ, ಸ್ವಾತಂತ್ರ್ಯವು ಉಚಿತವಲ್ಲ, ಅದು ಧೈರ್ಯಶಾಲಿಗಳ ರಕ್ತ, ಬೆವರು ಮತ್ತು ತ್ಯಾಗದ ಮೂಲಕ ಪಡೆದದ್ದು ಎಂಬುದನ್ನು ನೆನಪಿಸುತ್ತದೆ. ಅಂತಹ ವೀರರಿಗೆ ನಾವು ನಮನ ಸಲ್ಲಿಸೋಣ. ಕಾರ್ಗಿಲ್ ವಿಜಯ ದಿವಸ್ ಕೇವಲ ಸ್ಮರಣೆಯ ದಿನವಲ್ಲ, ಇದು ಪ್ರತಿಯೊಬ್ಬರಿಗೂ ಕರೆ. ನಮ್ಮ ಸೈನಿಕರು ಆ ಕಠಿಣ ಪರ್ವತಗಳಲ್ಲಿ ತೋರಿದಂತಹ ಕರ್ತವ್ಯ, ಧೈರ್ಯ ಮತ್ತು ದೇಶಭಕ್ತಿಯನ್ನು ನಮ್ಮ ಜೀವನದಲ್ಲಿ ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜೈ ಹಿಂದ್, ಜೈ ಭಾರತ.
2: ಧನ್ಯವಾದಗಳು. ಈಗ ನಮ್ಮ ಸೈನಿಕರ ತ್ಯಾಗಕ್ಕೆ ಗೌರವ ಸಲ್ಲಿಸುವ ಮತ್ತು ದೇಶಪ್ರೇಮವನ್ನು ಹೆಚ್ಚಿಸುವ ಒಂದು ದೇಶಭಕ್ತಿ ಗೀತೆ ಸಹಪಾಠಿಗಳಿಂದ.

0: ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಡೆದ ಒಂದು ಅಸಾಮಾನ್ಯ ಹಾಗೂ ರೋಮಾಂಚನಕಾರಿ ಘಟನೆಯೊಂದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾರೆ ಶ್ರೇಯಾಬಿ.
1: ಟೋಲೋಲಿಂಗ್ ಟಾಪ್ನ ಗಾಳಿ ತೀಕ್ಷ್ಣವಾಗಿದ್ದು ಗನ್ ಪೌಡರ್ನ ವಾಸನೆಯೊಂದಿಗೆ ಭೀತಿಯಿಂದ ಕೂಡಿತ್ತು. ಇದು 1999 ಜೂನ್ ತಿಂಗಳಾಗಿತ್ತು. ಕಾರ್ಗಿಲ್ನ ಕೆರಳಿದ ಶಿಖರಗಳು ಭಾರತ ಇತಿಹಾಸದ ಅತ್ಯಂತ ಕ್ರೂರ ಯುದ್ಧಗಳಲ್ಲಿ ಒಂದಾದ ಬಗ್ಗೆ ಸಾಕ್ಷಿಯಾಗಿದ್ದವು. 13 ಜಾಕ್ ರೈಫಲ್ನ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಆ ಗದ್ದಲದ ನಡುವಿನಲ್ಲಿ ನಿಂತು ನಿಯಂತ್ರಿತ ಆಕ್ರೋಶ, ಚುರುಕಾದ ಆಶಾವಾದದ ಸ್ಫೂರ್ತಿಯಾಗಿದ್ದರು. ಅವರು ಕೇವಲ 24 ವರ್ಷದವರಾಗಿದ್ದರೂ ಅವರು ಧರಿಸಿದ್ದ ಆಳವಾದ ಹಸಿರು ಯೂನಿಫಾರ್ಮ್ನ ಭಾರವು ಬಹುಮಾನ್ಯ ಯುದ್ಧದ ನಂತರ ಅನುಭವ ಹೊಂದಿದ ವ್ಯಕ್ತಿಯ ಸ್ಥೈರ್ಯವನ್ನೇ ಪ್ರತಿಬಿಂಬಿಸುತ್ತಿತ್ತು. ಶತ್ರುಗಳು ಬಲವಾದ ಬಂಕರ್ಗಳಲ್ಲಿ ತಲೆಮರೆಸಿಕೊಂಡಿದ್ದರು. ಗನ್ ಯಂತ್ರಗಳ ನಿರಂತರ ಗುಂಡುಮಳೆ ಸುರಿಯುತ್ತಿದ್ದರೂ ಟೋಲೋಲಿಂಗ್ ಒಂದು ಕೋಟೆಯಂತಿತ್ತು. ಅದನ್ನು ವಶಪಡಿಸಿಕೊಳ್ಳುವುದು ಗೌರವದ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ಬಹುಮುಖ್ಯವಾಗಿತ್ತು. ವಿಕ್ರಮರ ಪಡೆ ಈಗಾಗಲೇ ಭಾರಿ ನಷ್ಟವನ್ನು ಅನುಭವಿಸಿತ್ತು. ಮೇಲೆ ಏರುವುದು ತುಂಬಾ ಕಷ್ಟವಾಗಿತ್ತು. ಎತ್ತರವೇ ಹಿಂದೇಟು ಹಾಕುತ್ತಿತ್ತು. ಒಂದು ಹೆಜ್ಜೆ ಇಡುವುದು ಸಾವು ಬದುಕಿನ ಹೋರಾಟವಾಗಿತ್ತು. ಆದರೂ ವಿಕ್ರಮರ ಮನೋಬಲ ಅಸ್ಥಿರವಾಗಲಿಲ್ಲ. ಅಂತಿಮ ನಿರ್ಣಾಯಕ ದಾಳಿ 0.51040 ಮೇಲೆ ನಡೆಯುವ ಮೊದಲು ಇದು ಟೋಲೋಲಿಂಗ್ಗೆ ಸಂಪರ್ಕ ಹೊಂದಿರುವ ಶಿಖರವಾಗಿತ್ತು. ವಿಕ್ರಮರು ತಮ್ಮ ಸೈನಿಕರನ್ನು ಕರೆದಿದ್ದರು. ತಮಾಷೆಯ ವಾಕ್ಚಾತುರ್ಯ ಮತ್ತು ಕ್ಷೀಪ್ರ ಬಾಂಧವ್ಯದೊಂದಿಗೆ ನಿಲ್ಲುವ ಅವರ ಶಬ್ದಗಳು ಈಗ ತೀವ್ರತೆಯಿಂದ ಕೂಡಿತ್ತು. ಅವರು ಪ್ರತಿಯೊಬ್ಬ ಸೈನಿಕನನ್ನು ನೋಡಿದರು. ಮಣ್ಣು, ಧೂಳು, ಬಿಸಿಲಿನಿಂದ ಕಲುಕಿದ ಮುಖಗಳು, ಕಣ್ಣಲ್ಲಿ ದುರ್ಬಲತೆ ಮತ್ತು ನಿರೀಕ್ಷೆಯನ್ನು ಕಂಡರು. ದೋಸ್ತೋ ಎಂದು ಅವರು ಆರಂಭಿಸಿದರು. ಬಿಸಿಯಾದ ಗಾಳಿಯ ಮಧ್ಯೆ ಅವರ ಶಬ್ದ ಎದ್ದಿತು. ಇಂದು ನಾವು ಇತಿಹಾಸ ಬರೆಯುತ್ತಿದ್ದೇವೆ. ಇಂದು ನಾವು ಈ ಜಗತ್ತಿಗೆ ತೋರಿಸುತ್ತಿದ್ದೇವೆ ಭಾರತದಲ್ಲಿ ಇರುವ ಕೆಲವು ಧೈರ್ಯವಂತ ಸೈನಿಕರು ಏನು ಮಾಡಬಲ್ಲರು ಎಂಬುವುದನ್ನು, ಒಬ್ಬ ಹೊಸ ಸೇನಾಪಡೆಯ ವ್ಯಕ್ತಿ ಸಡಪಡಿಸುತ್ತಾ ಕೇಳಿದನು. ಆದರೆ ಸರ್, ಅವರ ಸ್ಥಿತಿಗಳು ತುಂಬಾ ಬಲವಾಗಿದೆ ಮತ್ತು ನಾವು ಹಲವರನ್ನು ಈಗಾಗಲೇ ಕಳೆದುಕೊಂಡಿದ್ದೇವೆ. ವಿಕ್ರಮರ ಕಣ್ಣುಗಳು ಸಾಮಾನ್ಯವಾಗಿ ಹಾಸ್ಯವತ್ತಾಗಿರುತ್ತಿದ್ದವು, ಆದರೆ ಈಗ ಗಂಭೀರವಾಗಿದ್ದವು. ಹೌದು, ಕಳೆದುಕೊಂಡಿದ್ದೇವೆ, ಆದರೆ ವ್ಯರ್ಥವಾಗಲಿಲ್ಲ. ಅವರು ನಮಗಾಗಿ ದಾರಿ ತೋರಿಸಿದ್ದಾರೆ. ಈಗ ಆ ಕೆಲಸವನ್ನು ಮುಗಿಸುವುದು ನಮ್ಮ ಕರ್ತವ್ಯ. ಅವರ ಮುಖದಲ್ಲಿ ಸ್ವಲ್ಪ ಹೊತ್ತಿನ ನಂತರ ನಗು ಮೂಡಿತು. ಮರೆತು ಬಿಡಿ, ನಾವು ಟಾಪ್ ತಲುಪಿದ ನಂತರ ನಮ್ಮ ಧ್ವಜವನ್ನು ಹಾರಿಸುತ್ತೇವೆ ಮತ್ತು ನಾವು ಪೂರ್ತಿ ಜಗತ್ತಿಗೋಸ್ಕರ ಒಂದು ಹಬ್ಬ ಮಾಡುತ್ತೇವೆ ಎಂದು ಕೂಗಿ ಹೇಳಿದರು. ತನ್ನ ಕಣ್ಮುಚ್ಚಿದ ಸಹೋದರನ ಫೋಟೋವನ್ನು

0: ನನ್ನ ಜೇಬಿನಿಂದ ತೆಗೆದು ನೋಡಿ ನಂತರ ಮತ್ತೆ ಜೇಬಿನಲ್ಲಿ ಇಟ್ಟನು. ನನ್ನ ಅಣ್ಣ ನನಗಾಗಿ ಕಾಯುತ್ತಿದ್ದಾನೆ, ನಾವೆಲ್ಲರೂ ವಿಜೇತರಾಗಿ ಮನೆಗೆ ಹಿಂತಿರುಗುತ್ತೇವೆ ಎಂದು ನುಡಿದರು. ಈ ಸಣ್ಣ ಪಾಠ ಅವರ ವೈಯಕ್ತಿಕ ಜೀವನದ ಒಂದು ಕ್ಷಣ. ಅವರನ್ನು ಯೂನಿಫಾರ್ಮ್ನ ಹಿಂದೆ ಇಟ್ಟ ವ್ಯಕ್ತಿ ಕೂಡ ಅವರಂತೆಯೇ ಒಬ್ಬನಾಗಿದ್ದನು. ಪ್ರೀತಿಸುವವರ ಭವಿಷ್ಯದ ಬದುಕಿಗಾಗಿ ಗುಂಡುಗಳ ನಡುವೆ ಹೋರಾಡುತ್ತಿದ್ದ ಒಬ್ಬ ಮಾನವನಾಗಿದ್ದನು. ಅವರು ಒಬ್ಬರೇ 3 ಶತ್ರು ಬಂಕರ್ಗಳನ್ನು ನಾಶ ಮಾಡಿದರು. ಗ್ರೆನೇಡ್ಗಳನ್ನು ಎಸೆದು ನಿಖರತೆಯೊಂದಿಗೆ ರೈಫಲ್ ಬಳಸಿ ಶತ್ರು ಹಾಗೂ ಮಿತ್ರರನ್ನು ಬೆಚ್ಚಿ ಬೀಳಿಸುವ ತೀವ್ರತೆಯ ಹತ್ತಿರದ ಹೋರಾಟದಲ್ಲಿ ತೊಡಗಿದರು. ಅವರ ಸೈನಿಕರು ತಮ್ಮ ನಾಯಕನ ಧೈರ್ಯವನ್ನು ನೋಡಿ ನೂತನ ಶಕ್ತಿಯ ಉಲ್ಲಾಸವನ್ನು ಅನುಭವಿಸಿದರು. ಅವರ ಮಾದರಿಯು ಸೋಂಕಿನಂತೆ ಹರಡಿತು. ಅವರು ಅಪಾಯಕರವಾದ ಶಿಲಾಸಂಕುಲಗಳನ್ನು ಏರಿದರು. ಅವರ ಪಾದಗಳು ಬಿರುಕು ಬಿದ್ದ ಹಗ್ಗದ ಮೇಲೆ ಜಾರಿದವು. ಶ್ವಾಸಕೋಶಗಳು ಬಿಸಿಯಾಗುತ್ತಿದ್ದರೂ ವಿಕ್ರಮರ ಅಜೇಯ ಮನೋಭಾವದಿಂದ ಅವರು ಪ್ರೇರಿತರಾದರು. ಇದು ಧೈರ್ಯದ ಶುದ್ಧ ವಿಶ್ವಾಸದ ಶಕ್ತಿಯ ಪಾಠ. ಇದು ಶೋಭೆಗೆಲ್ಲ ಅಲ್ಲ, ಇದು ತನ್ನ ಮೇಲೆ, ತನ್ನ ಸೇನಾಪಡೆಯ ಮೇಲಿರುವ ನಂಬಿಕೆಯನ್ನು ಪ್ರತಿಬಿಂಬಿಸುವ ಶಕ್ತಿಯ ಪ್ರದರ್ಶನ. ಈ ಮಾತುಗಳು ಪಾಕಿಸ್ತಾನಿ ಸೈನಿಕರ ಮನಸ್ಸಿಗೆ ಆತಂಕವನ್ನುಂಟು ಮಾಡಿದವು ಮತ್ತು ತನ್ನ ಜನರಿಗೆ ಹೆಮ್ಮೆ ಧೈರ್ಯವನ್ನು ತುಂಬಿದವು. 51,040 ಜಯವು ಯುದ್ಧದ ತಿರುವು ಬದಲಿಸಿದ ಕ್ಷಣವಾಗಿದ್ದು ವಿಕ್ರಮ್ ಬಾತ್ರಾ ಅವರ ಅಪ್ರತಿಮ ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಅವರು ಧ್ಯೇಯವಾಕ್ಯವನ್ನು ನಂಬಿ ತಮ್ಮ ಸೈನಿಕರ ಮನಸ್ಸುಗಳಲ್ಲಿ ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡುವ ಶಕ್ತಿಯನ್ನು ತುಂಬಿದರು. ಮುಂದೆ ತಮ್ಮ ಗಾಯಗೊಂಡ ಸಹೋದರನನ್ನು ರಕ್ಷಿಸಲು ಹೋಗಿ ಅವರು ತಮ್ಮ ಪ್ರಾಣತ್ಯಾಗ ಮಾಡಿದರು. ಆದರೆ ಅವರ ಕತೆ ಭಾರತೀಯ ಸೇನೆಯ ಇತಿಹಾಸದಲ್ಲಿ ಅಕ್ಷರಶಃ ಅಮರವಾಗಿ ಉಳಿಯಿತು. ಅವರು ಕೊನೆಗೆ ಉಚ್ಚರಿಸಿದ ಮಾತುಗಳು ಜೈ ಮಾತಾದಿ, ಎಂದರೆ ಮಾತೆ ದೇವಿಗೆ ಜಯವಾಗಲಿ ಎಂದರ್ಥ. ಅವರು ಬಿದ್ದಾಗಲೂ ಅವರ ಧೈರ್ಯವನ್ನು ಸಾರಿದವು. ಅವರ ಏ ದಿಲ್ ಮಾಂಗೇ ಮೋರ್ ಕೇವಲ ಘೋಷವಾಕ್ಯವಲ್ಲ, ಅದು ಒಂದು ತತ್ವಶಾಸ್ತ್ರ. ಎಲ್ಲರ ಧೈರ್ಯಕ್ಕೆ, ತ್ಯಾಗಕ್ಕೆ, ವಿಜಯಕ್ಕೆ ಒಂದು ಸಲಾಂ.
1: ಈಗ ಮತ್ತೊಂದು ದೇಶಭಕ್ತಿ ಗೀತೆ ಕೇಳುವ ಸಮಯ. ಸಹಪಾಠಿಗಳಿಂದ

ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪ್ರಣಮ್ಯ, ಇಂಪನ, ಧೃತಿ, ಸಮನ್ವಿ, ಶ್ರೇಯ, ಶ್ರದ್ಧಾ, ವೈಷ್ಣವಿ, ಗ್ರೀಷ್ಮ, ಮನ್ವೇತ, ಅರ್ಜುನ್, ಆಕಾಶ್, ಅಭಿರಾಮ್, ಅಭೀಶ್, ಜೀವಿತ್, ಕೆಸಿ ಧನುಷ್, ಪ್ರಾರ್ಥಿಕ್, ಸುಮುಕಾಪಿ ಇವರಿಗೆ ನನ್ನ ವಿಶೇಷ ಧನ್ಯವಾದಗಳು. ಕಾರ್ಯಕ್ರಮದ ಸಂಯೋಜನೆ ಮತ್ತು ಸಹಕಾರ ಶ್ರೀಮತಿ ಪವಿತ್ರ ಹಾಗೂ ಶ್ರೀಮತಿ ಸುಮಾ ಶ್ರೀನಾಥ್. ಕ್ಯಾಸಿಯೋ ವಾದನ ಹಾಗೂ ತಬಲಾದಲ್ಲಿ ಸಹಕರಿಸಿದವರು ಮಂಥನ್ ಬಾಳಿಗ ಮತ್ತು ಅದ್ವೈತ ಡೋಂಗ್ರೆ. ಕಾರ್ಯಕ್ರಮ ಆಲಿಸಿದ ಎಲ್ಲಾ ಕೇಳುಗರಿಗೆ ನನ್ನ ಧನ್ಯವಾದಗಳು. ನಮ್ಮ ಸೈನಿಕರ ಬಲಿದಾನವನ್ನು ಸದಾ ಸ್ಮರಿಸುತ್ತಾ ಜೈ ಹಿಂದ್.

ಇದುವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
1: ಮೋಕಿದ ಬಂದುಲೆ,
4: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
4: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
4: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
4: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲಿಗೆ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
5: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕಾರ್ಗಿಲ್ ವಿಜಯ ದಿವಸದ ಕುರಿತು ಇಂಗ್ಲಿಷ್ನಲ್ಲಿ ಮಾತನಾಡಲಿದ್ದಾರೆ SDM ಕಾಲೇಜಿನ ತೃತೀಯ BA ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ವಿಷ್ಣು SK ಅವರು.
6: ಜೈ ಹಿಂದ್ ಎವ್ರಿವಾನ್. ಇಂಡಿಯಾ is known for its culture, tradition and diversity. I am Vishnu SK, student of 3rd BA, journalism and NCC cadet too. On 26th July of every year from 1999, we celebrate the Kargil Vijay Divas. Today isn't just a regular Sunday. Exactly 27 years ago, our armed forces pulled off one of the most incredible high-altitude military victories in the world history, Operation Vijay. Today, we are tracking down what Kargil Vijay Divas truly means to people like you and me. Imagine fighting a war at 16,000 feet. The air is thin, the temperatures are below the freezing, and the enemy is sitting directly above you with a clear line of sight. That was the reality of our Jawans in 1999. But history shouldn't just stay in textbooks. How is our generation keeping this legacy alive today? What is the first word that comes to your mind when you hear Kargil? When we think of Kargil War, we think of massive mountains, Tiger Hill, Tololing. But let's talk about the boys who climbed them. They were in their early 20s, just like the college students or young professionals. They loved cricket, they missed their families and friends. True patriotism isn't just a trend or a social media status. It's about building a better nation through our daily responsibilities. Whether that means standing up for our neighbor, working with integrity or supporting veteran welfare, every action counts. Yes, now I want to share a small story of a teen boy who fought for the country and made the enemies to run. Yes, I am speaking about a 19-year young soldier. On the night of the July 3, 1999, the Ghatak platoon of the 18 Grenadiers was tasked with capturing the strategic heavily fortified enemy bunkers atop a near vertical snowbound 16,500-foot cliff on Tiger Hill. Grenadier Yadav volunteered to lead the assault, scaling the cliff face to fix ropes for his team. Halfway up the cliff, intense enemy machine gun and rocket fire killed his commander and halted the platoon's advance. Yadav was struck by 3 bullets in his shoulder and groin. Refusing to stop, he climbed the remaining 60 feet to the top while bleeding profusely. He crawled directly toward the first enemy bunker and lobbed a grenade, neutralizing 4 Pakistani soldiers and silencing their gunfire. This crucial opening allowed the rest of his platoon to scale the wall despite sustaining over a dozen bullet wounds. Yadav and his team charged the second bunker, engaging in fires hand-to-hand combat to fully secure the peak. His extraordinary grit and refusal to give up inspired his platoon to root the enemy and successfully reclimb Tiger Hill. Yadav was hit by 17 bullets during the Battle of Tiger Hill. Every 19-year-aged youth is busy in scrolling and making the reels. But he got the Paramveer Chakra Award. And he is also known as the youngest Paramveer Chakra awardee, Subedar Major and Honorary Captain Yogendra Singh Yadav. Yet, when the call came, they scaled vertical ice walls under heavy enemy fire. Think of Captain Vikram Batra. Before heading into battle, he famously smiled and said, "Ye dil mange more." That wasn't just a catchphrase, it was the ultimate celebration of life and duty. That bravery is why you and I can sit safely and enjoy our morning coffee today. Whenever we see a veteran or a soldier, let's say a Jai Hind and thank you. Jai Hind all.
5: ಇದುವರೆಗೆ ಕಾರ್ಗಿಲ್ ವಿಜಯ ದಿವಸ್ ಈ ವಿಚಾರವಾಗಿ ಮಾತನಾಡಿದವರು ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ತೃತೀಯ ಬಿಎ ವಿದ್ಯಾರ್ಥಿ ವಿಷ್ಣು ಎಸ್ಕೆ ಅವರು.
1: ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಮೊದಲಿಗೆ ಆರ್ಎನ್ ಜಯಗೋಪಾಲ್ ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿರುವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಕೈ ಬೀಸಿ ಕರೆದಿದೆ.

ಸಾಂಪ್ರದಾಯಿಕ ಗೀತೆ, ಸಂಗೀತ ಸಂಯೋಜನೆ MS ಮಾರುತಿ. ಹಾಡಿರುವ ಗಾಯಕರು ವಿಷ್ಣು, ಶ್ರೀ ಮಂಜುನಾಥ.

ಬಳಗುರೆ, ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಶಮಿತಾ ಮಲ್ನಾಡ್ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ, ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಯುವರಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಹಾಡಿರುವ ಗೀತೆ, ಸಂಗೀತ ಆರ್.ಎನ್. ಜಯಗೋಪಾಲ್, ಸಾಹಿತ್ಯ ಶರ್ಮಾ. ನೋಡಬೇಕು.

0: ಅಪ್ಪ, ಇಷ್ಟೊಂದು ಕಸ ಇದೆ, ಇದನ್ನೆಲ್ಲ ಏನ್ ಮಾಡೋದು?
1: ನೋಡಿ ಸುಶೀಲಕ್ಕ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇದೆ.
2: ನಿಮ್ ಮನೇಲಿರುವ ಹಸಿ ಕಸವನ್ನ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಬಹುದು. ಅದು ಹೇಗಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯಲ್ಲಿ ಬಯೋಗ್ಯಾಸ್ ಘಟಕವನ್ನು ಸ್ಥಾಪಿಸಿ. ಇದಕ್ಕೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 17,000 ಹಾಗೂ ಸಾಮಾನ್ಯ ವರ್ಗದವರಿಗೆ 15,000 ಸಹಾಯಧನವನ್ನು ಸರ್ಕಾರ ಒದಗಿಸುತ್ತಿದೆ. ಇದರ ಸದುಪಯೋಗ ಪಡೆಯಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತನ್ನು ಸಂಪರ್ಕಿಸಿ.
3: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ ಮಿಷನ್.
4: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
5: ಆತ್ಮೀಯ ನಾಗರಿಕ ಬಂಧುಗಳೇ,
6: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
7: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
6: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
7: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
6: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
7: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
3: ಜನಹಿತಕ್ಕಾಗಿ ದಕ್ಷಿಣ

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ.
2: ಅಂದು ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬ್ಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.
3: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
4: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
3: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
2: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
4: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
6: ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳಲ್ಲಿ
5: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನೇ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಟ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಉದುರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನೋ, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಜೋಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ ಬಿಎ ಬಿಎಸ್ಸಿಯ ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ ಬಿಎಸ್ಸಿ ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬ ಚೆನ್ನಾಗಿದ್ದಾರೆ, ನಾವು ತುಂಬ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫೋನ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬ ಸ್ಟ್ರೆಸ್ ಆಗ್ತೀವಿ ಮತ್ತು ಇರಿಟೇಟ್ ಆಗ್ತೀವಿ. ನಾವು ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರ್ಬೋದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರ್ಬೋದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡಿದರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು. ನಾವು ತುಂಬ ಫೋನ್ ಯೂಸ್ ಮಾಡ್ತಿದ್ದೀವಿ ಅಂತ ಅದರಿಂದ ನಾವು ದೂರ ಆಗಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳಬೇಕಂದ್ರೆ ಫೋನ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನು ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ನಲ್ಲಿ ತಪ್ಪು ಆಗಿ ಬಿಟ್ಟರೆ ಜನ ಏನು ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೆಯದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ, ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ, ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನು ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮಗೌರವವನ್ನು ಕುಗ್ಗಿಸಬಹುದಾ ಸಾಕ್ಷಿತಾ ಅವರೇ?
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾ ಇದ್ದೀವಿ, ಆದರೆ ಅದನ್ನು ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದುಬಿಡುತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂಥ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನು ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆಯೂ ಕಾಣಿಸ್ತಾರೆ. ಆದರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನ ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ರಿಗಿಂತ ನಿಧಾನವಾಗಿ ಸಾಕ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದ್ರೆ ಇತರರಿಂದ ಬರುವಂತ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದ್ರೆ ಬೇಜಾರು. ಪ್ರತಿಕ್ರಿಯೆ ಬಂದ್ರೆ ಮಾತ್ರ ನನಗೆ ಮೌಲ್ಯ ಇದೆ, ಬರ್ಲಿಲ್ಲ ಅಂತ ಅಂದ್ರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾನೇ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರದೆ ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನ ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತ ಒಳ್ಳೆ ಸಂಗತಿಗಳನ್ನ ನಾವು ಮರ್ತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ಮಿತಿ ಇಲ್ಲದ ಬಳಕೆ ಮತ್ತೆ ನಿರಂತರ ಹೋಲಿಕೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದ್ರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂತದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂತ ವಿಷಯಗಳನ್ನ ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದ್ರೆ ನಮ್ಮ ಆತ್ಮ ಮೌಲ್ಯವನ್ನ ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಹಾನಿ ಮಾಡಬಹುದು. ಆದ್ರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರೂ ಇನ್ನೊಂದ ತೆರನಾದ ಅಡಿಕ್ಷನ್ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು. ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಇದೀಗ ಲತಿಕಾ ತಮಗೆ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
3: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್. ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್. ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ. ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಮಗೆ ಪ್ರಶ್ನೆ.
6: ಖಂಡಿತವಾಗ್ಲೂ ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನು ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನು ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯೇ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮ್ಗೆ ಇವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ, ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು, ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರ್ಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕವನ್ನು ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ಅವರು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆಯ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು, ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸೋಕೆ ಶುರು ಮಾಡಿದ್ದಾರೆ. ಜೀವನದ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚ್ಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ, ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ, ಇದೆಲ್ಲದವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ, ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರ್ಬೋದು, ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ನೀಡುತ್ತಾ?
1: ಖಂಡಿತವಾಗಿಯೂ ನೀಡುತ್ತೆ. ಯಾಕೆ ಅಂತಂದ್ರೆ, ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ, ಮರ್ತು ಬಿಡ್ತೀವಿ. ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
0: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಎಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
7: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಸರ್ಕಾರ ನೀಡುವುದಾಗಿ ತಿಳಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪರೀಕ್ಷಾ ಅಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಇಂದು ಸುದೀರ್ಘ ಚರ್ಚೆ ನಡೆಯಲಿದ್ದು ಅಂಗೀಕಾರಗೊಳ್ಳುವ ನಿರೀಕ್ಷೆಯಿದೆ. ರಾಜ್ಯದಲ್ಲಿ ಆಗಸ್ಟ್ 8ನೇ ತಾರೀಖಿನವರೆಗೆ ನಡೆಯಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಿನ್ನೆ ಸೋಮವಾರ ಸಂಜೆಯವರೆಗೆ 4,16,00,000 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಶೇಕಡ 75.19% ಡಿಜಿಟಲೀಕರಣ ಪೂರ್ಣಗೊಂಡಿದೆ. ರಾಜ್ಯದ ಒಟ್ಟು 5,54,00,000 ಜನ ಮತದಾರರಿಗೆ ಗಣತಿ ನಮೂನೆ ವಿತರಣೆ ಪೂರ್ಣಗೊಂಡಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿ, ಹೊಸಪೇಟೆಯ ಪಲ್ಲವ ಪ್ರಕಾಶನಕ್ಕೆ 1,00,000 ರೂಪಾಯಿ ಬಹುಮಾನವುಳ್ಳ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ, ಡಾ ಎಂಎಂ ಕಲಬುರಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ 75,000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಮೈಸೂರಿನ ಡಾ ರಾಮೇಗೌಡರಿಗೆ ನೀಡಲಾಗುವುದು ಎಂದರು. 50,000 ರೂಪಾಯಿ ನಗದು ಬಹುಮಾನದ ಡಾ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಡಾ ಶ್ರೀ ಚನ್ನವೀರ ಶಿವಾಚಾರ್ಯರು ಭಾಜನರಾಗಿದ್ದಾರೆ. ಡಾ ಅನುಪಮಾ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾ ಶ್ರೀನಿವಾಸ್ ಕಕ್ಕಿಲಾಯ ಆಯ್ಕೆಯಾಗಿದ್ದಾರೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟ್ರೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030ರ ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹಪ್ರಾಧ್ಯಾಪಕ ಡಾ ರಾಮ್ ಕೌಲಗುಡ್ಡ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ಅಥವಾ ಬಿಳಿ ಕಾಮಾಲೆ ರೋಗ ಬಳಲುವ ಜನರಲ್ಲಿ ಅತಿ ಹೆಚ್ಚು, ಅಂದರೆ 3-4 ಕೋಟಿ ಜನ ಭಾರತದಲ್ಲೇ ಇದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ ಲಿವರ್ ಫೇಲ್ಯೂರ್ ಹಾಗೂ ಕ್ಯಾನ್ಸರ್ನಿಂದ ಸುಮಾರು 1,00,000 ಜನರ ಮರಣಕ್ಕೆ ಕಾರಣ ಆಗ್ಲಿಕ್ಕೆ. ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ ಅಥವಾ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದನ್ನು ತಡಿಲಿಕ್ಕೆ ಈಗ ಉತ್ತಮ ಲಸಿಕೆ ಲಭ್ಯ ಅದ. ವೈದ್ಯಕೀಯ ವೃತ್ತಿಪರರು ಅಥವಾ ರೋಗಿಗಳಲ್ಲಿ ಮೇಲೆ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರೋರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರೋರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕಾಗ್ತದೆ. 3 ಡೋಸ್ ತಗೊಂಡ್ರೆ ಸಾಕು. 5 ವರ್ಷದ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು.
0: ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿದೆ. 2,60,000 ಜನ ಎಚ್ಐವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ. ಆ ಪೈಕಿ 2,05,000 ಜನ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಚ್ಐವಿ ಸೋಂಕು ಹರಡುವಿಕೆ ನಿಯಂತ್ರಿಸಲು ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಎಚ್ಐವಿ ಪರೀಕ್ಷೆ ಹಾಗೂ ಸೋಂಕಿನ ಕುರಿತು ಅರಿವು ಮೂಡಿಸಲು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಚ್ಐವಿ ಸಹಾಯವಾಣಿ 1091 ಸಂಪರ್ಕಿಸಲು ಕೋರಲಾಗಿದೆ. ಬೀದರ್ನಲ್ಲಿ ಗುರು ತೇಗ್ ಬಹದ್ದೂರ್ಜಿ ಅವರ 350ನೇ ಹುತಾತ್ಮ ದಿನದ ಸ್ಮರಣೆ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಗೌರವಾರ್ಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ಒಟ್ಟು 3 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಧಾರವಾಡದ ಸಕ್ಕರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ವತಿಯಿಂದ ನೀಡಲಾಗುವ ಶಾಂತರಂಗ ನಾಟಕಕಾರ ಪ್ರಶಸ್ತಿಗೆ ಕನ್ನಡ ನಾಟಕ ಕೃತಿಗಳ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 30 ಕೊನೆ ದಿನವಾಗಿದೆ. ರಾಷ್ಟೀಯ ವಿಶೇಷಚೇತನರ ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಮೈಸೂರು ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಶಿಲ್ಪಾ ಶೈಲಾ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ F-57 ವರ್ಗದ ಶಾರ್ಟ್ಪಟ್ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ 75ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ತುಮಕೂರಿನಲ್ಲಿ 11 ಮತ್ತು 13 ವರ್ಷದೊಳಗಿನವರ 6 ದಿನಗಳ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ, ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವತ್ತು ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೆಲ್ತಿ ಫುಡ್ ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಈಗಿನ ಬ್ಯುಸಿ ಜೀವನದಲ್ಲಿ ಜನ ಯಾವುದಕ್ಕೂ ಹೆಚ್ಚು ಟೈಮ್ ಕೊಡಲ್ಲ, ಎಲ್ಲವೂ ಫಾಸ್ಟ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದೇ ಕಾರಣದಿಂದ ಜನ ಫಾಸ್ಟ್ ಫುಡ್ ಕಡೆಗೆ ಹೆಚ್ಚು ವಾಲ್ತಿರೋದು. ಆದ್ರೆ ಇದೇ ಫಾಸ್ಟ್ ಫುಡ್ ನಮ್ಮ ಜೀವನಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತೆ ಹೆಲ್ತಿ ಫುಡ್ ಕಡೆ ಯಾಕೆ ಹೆಚ್ಚು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವಾಗ್ಲೇ ಫಾಸ್ಟ್ ಫುಡ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ? ಫಾಸ್ಟ್ ಫುಡ್ ಅಂದ್ರೆ ಈ ನೂಡಲ್ಸ್, ಮ್ಯಾಗಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಇನ್ನೂ ಹೇಳ್ತಾ ಹೋದ್ರೆ ತುಂಬಾ ಇದೆ. ಇದನ್ನ ತುಂಬಾ ಇಷ್ಟಪಟ್ಟು ತಿನ್ನೋರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಇದು ಎಷ್ಟು ಅನ್ಹೆಲ್ದಿ ಅಂದ್ರೆ, ನೂಡಲ್ಸ್ ನ ಒಂದು ಪೀಸ್ ಹೊಟ್ಟೆಯಲ್ಲಿ ಕರಗೋಕೆ ಸುಮಾರು ಗಂಟೆಗಳೇ ಬೇಕು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ ಹಾಕಿರುವಂತ ಕಲರ್ಸ್, ಟೇಸ್ಟಿಂಗ್ ಪೌಡರ್ ಮತ್ತೆ ಕೆಲವು ಮಸಾಲಾಸ್ ನಮ್ಮ ಆರೋಗ್ಯನ ಕೆಡಿಸುತ್ತೆ. ಅಲ್ಲದೆ ಇಂತಹ ಕಲರ್ಸ್ ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಫಾಸ್ಟ್ ಫುಡ್ ಮೇಲೆ ಕಂಪ್ಲೀಟ್ ಆಗಿ ಅವಲಂಬನೆ ಆಗಿರೋರು ಖಂಡಿತ ತಮ್ಮ ಅಭ್ಯಾಸನ ಬದಲಿಸಿಕೊಳ್ಳಲೇಬೇಕು. ಹಾಗಾದ್ರೆ ಯಾವ್ದೆಲ್ಲ ಫುಡ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಒಂದು ಸಖತ್ ಆಗಿರೋ ಸಾಂಗ್ ನಿಮ್ಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಹೆಲ್ದಿ ಫುಡ್ ತಿನ್ಬೇಕು, ಹೆಲ್ದಿ ಫುಡ್ ತಿನ್ಬೇಕು ಅಂತ ಎಲ್ರು ಹೇಳ್ತಾರೆ, ಆದ್ರೆ ಯಾವ್ದು ಹೆಲ್ದಿ ಫುಡ್ ಅಂತ ಯಾರು ಹೇಳಲ್ಲ. ಬನ್ನಿ ಹಾಗಾದ್ರೆ ನಾನ್ ನಿಮ್ಗೆ ಇವತ್ತು ಯಾವ್ದೆಲ್ಲ ಹೆಲ್ದಿ ಫುಡ್ ಮತ್ತೆ ಅದರ ಲಾಭ ಏನು ಅಂತ ಹೇಳ್ತೀನಿ. ನಾವು ತಿನ್ನೋ ಆಹಾರದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಹಣ್ಣು ಮತ್ತೆ ತರಕಾರಿಗಳು, ಅದ್ರ ಜೊತೆಗೆ ಸೊಪ್ಪುಗಳು. ಇವುಗಳಲ್ಲಿ ಹೆಚ್ಚು ಖನಿಜ ಮತ್ತೆ ವಿಟಮಿನ್ ಲಭ್ಯ ಇರೋದ್ರಿಂದ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಮತ್ತೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ, ಜೊತೆಗೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಮುಖ್ಯವಾಗಿ ತರಕಾರಿಗಳನ್ನ ಪ್ರತಿನಿತ್ಯ ಸೇವಿಸುವುದರಿಂದ ರಕ್ತಹೀನತೆ ಕಡಿಮೆಯಾಗುತ್ತೆ, ಜೊತೆಗೆ ಎಲುಬುಗಳನ್ನು ಕೂಡ ಬಲಪಡಿಸುತ್ತೆ. ಇನ್ನು ಧಾನ್ಯಗಳನ್ನ ಪ್ರತಿದಿನ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತೆ, ಅಲ್ಲದೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ. ಮುಂದೆ ಹಾಲು ಮತ್ತೆ ಅದರ ಉತ್ಪನ್ನಗಳು, ಅಂದ್ರೆ ಈ ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ ಇದೆಲ್ಲ ಇದೆಯಲ್ಲ, ಇದು ಹಾಲಿನ ಉತ್ಪನ್ನ. ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಂತಹ ಕ್ಯಾಲ್ಸಿಯಂ ಜೊತೆ ಪ್ರೋಟೀನ್ ಅನ್ನ ಸಹ ನೀಡುತ್ತೆ. ಇದೆಲ್ಲ ಸಿಗೋದ್ರಿಂದ ನಮ್ಮ ಎಲುಬು ಸ್ಟ್ರಾಂಗ್ ಆಗಿರುತ್ತೆ. ನಮ್ಗೆ ಯಾವಾಗ್ಲಾದ್ರೂ ಬಾಯಾರಿಕೆ ಆದ್ರೆ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಕುಡಿತೇವೆ. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಸಕ್ಕರೆ ಜೊತೆ ಕಲರ್ ಮಿಕ್ಸ್ ಮಾಡಿರುವಂತಹ ಜ್ಯೂಸ್. ಇದನ್ನೆಲ್ಲ ಕುಡಿತೀವಿ, ಆದ್ರೆ ಅದರ ಬದಲಾಗಿ ನಾವ್ ಫ್ರೆಶ್ ಆಗಿರುವಂತಹ ಎಳನೀರು ಕುಡಿಬಹುದು. ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರ ಜೊತೆಗೆ ದಣಿವು ಸಹ ಕಡಿಮೆ ಮಾಡುತ್ತೆ, ಜೊತೆಗೆ ಇದರಲ್ಲಿ ನೈಸರ್ಗಿಕವಾದಂತಹ ಶುಗರ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ, ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶೀಲ. ಈಗೀಗ ಆರೋಗ್ಯಕರ ಆಹಾರಕ್ಕಿಂತ ಆರೋಗ್ಯಕರ ಜೀವನಕ್ಕಿಂತ ತೋರ್ಪಡಿಕೆ ಆಹಾರ ಪದ್ಧತಿಯೇ ಎಲ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಅದರಿಂದ ಆಗೋ ಪರಿಣಾಮ ಮಾತ್ರ ಯಾರಿಗೂ ಗೊತ್ತಿಲ್ಲ. ಜಂಕ್ ಫುಡ್ ನಿಂದ ಆಗೋ ಸಮಸ್ಯೆಗಳಿಗೆ ಒಂದು ರಿಯಲ್ ಎಕ್ಸಾಂಪಲ್ ನ ನಾನು ಕೊಡ್ತೀನಿ. ಅದು ಏನಪ್ಪ ಅಂದ್ರೆ, ಗುಜರಾತ್ ನ ಅಹಮದಾಬಾದ್ ನಲ್ಲಿನ 20 ವರ್ಷದ ಯುವಕ ತರಕಾರಿ ಮತ್ತೆ ಮನೆ ಊಟನ ಬಿಟ್ಟು ದಿನಾಲೂ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಹೀಗೆ ಫಾಸ್ಟ್ ಫುಡ್ ಗಳನ್ನ ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದ. ಸಮಯ ಹೋದಂತೆ ಅವನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ, ತೂಕ ಹೆಚ್ಚಾಗಿ ಬೊಜ್ಜು ಕೂಡ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ರಕ್ತದಲ್ಲಿರೋ ಸಕ್ಕರೆ ಮಟ್ಟ ಹೆಚ್ಚಾಗಿ ಬಾಲ್ಯದಲ್ಲೇ ರಕ್ತದೊತ್ತಡ ಮತ್ತೆ ಮಧುಮೇಹಕ್ಕೆ ತುತ್ತಾಗ್ತಾನೆ. ಅಲ್ಲದೆ ಜಂಕ್ ಫುಡ್ ನ ನಿರಂತರ ಸೇವನೆಯಿಂದಾಗಿ ಆತನ ಮೆದುಳು ಸ್ವಾಸ್ಥ್ಯ ಕಳೆದುಕೊಂಡು ಆತ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ಅವನ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ತಿಳಿದು ಬರುತ್ತೆ. ಇಷ್ಟೆಲ್ಲಾ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ಜಂಕ್ ಫುಡ್ ತಿನ್ಬೇಕಾ? ಖಂಡಿತ ಇಲ್ಲ. ಅದನ್ನೆಲ್ಲ ನಮ್ಮ ನಾಲ್ಕೆಯಿಂದ ದೂರ ಇಟ್ಟು ಒಳ್ಳೆ ಪೌಷ್ಟಿಕಯುಕ್ತ ಆಹಾರನ ಮಾತ್ರ ಸೇವಿಸಬೇಕು. ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ, ಆದ್ರೆ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿ ತನಕ ಒಂದು ಸಾಂಗ್ ಕೇಳ್ಕೊಂಡ್ ಬನ್ನಿ.

0: खुशी खजाने विद आरजे अर्शिता शिशिला।
1: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ. ಪೌಷ್ಟಿಕ ಆಹಾರನ ಸೇವಿಸೋದ್ರಿಂದ ಒಂದು ಹೆಲ್ದಿ ಲೈಫ್ ನಮ್ದಾಗತ್ತೆ. ನಾವು ತಿನ್ನೋ ಫುಡ್ ಕೇವಲ ನಾಲ್ಕಿಗೆ ಮಾತ್ರ ರುಚಿಯಾಗಿದ್ರೆ ಸಾಲಲ್ಲ, ಅದು ಆರೋಗ್ಯಕ್ಕೂ ಉತ್ತಮವಾಗಿರ್ಬೇಕು. ಸೊ ಹೇಗೆ ಇರಿ, ಎಲ್ಲೇ ಇರಿ, ಯಾವಾಗ್ಲೂ ಹೆಲ್ದಿ ಫುಡ್ ತಿಂತ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರಕ್ತಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.

0: ಮೋಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ. ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಹಾಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮುಟ್ಟೋದ್ರಿಂದ
3: ಬರೋದಿಲ್ಲ,
2: ಕೈ ಕುಲ್ಕೋದ್ರಿಂದ
3: ಬರೋದಿಲ್ಲ,
2: ಹಪ್ಕೊಳ್ಳೋದ್ರಿಂದ
3: ಬರೋದಿಲ್ಲ,
2: ಮುದ್ದು ಮಾಡೋದ್ರಿಂದ
3: ಬರೋದಿಲ್ಲ,
2: ಜೊತೆಲೆ ಊಟ ಮಾಡೋದ್ರಿಂದ
3: ಬರೋದಿಲ್ಲ,
2: ಸೊಳ್ಳೆ ಕೀಟ ಕಚ್ಚೋದ್ರಿಂದ
3: ಬರೋದಿಲ್ಲ,
2: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
3: ಬರೋದಿಲ್ಲ,
2: ಕೆಮ್ಮು ಸೀನೋದ್ರಿಂದ
3: ಬರೋದಿಲ್ಲ,
2: ಒಂದೇ ಶೌಚಾಲಯ ಬಳಸೋದ್ರಿಂದ
3: ಬರೋದಿಲ್ಲ.
2: ಅಯ್ಯೋ, ಏನು ಬರೋದಿಲ್ಲ?
4: HIV AIDS ಬರೋದಿಲ್ಲ.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಜಾಗದ
2: ಮಣ್ಣನ್ನು ಪರೀಕ್ಷೆ
1: ಮಲ್ತಾರಂದು ಮಣ್ಣು ಪರೀಕ್ಷೆ ಅನ್ಬೇರೆ
2: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ.
3: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.
4: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
5: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
6: ಮೋಕಿದ ಬಂದುಲೆ,
7: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
6: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
7: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
6: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
7: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
6: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
7: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
6: ಜನಕ್ಲಿಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
8: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
9: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
8: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
10: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
11: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆಯೇ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
6: ಮೋಕಿದ ಬಂದುಲೆ,
7: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
6: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
7: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
6: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
7: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪುಡ್ಚಿ.
6: ಓಟದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟು ಓವೆ ಗಡಿಬಿಡಿ ಬರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಳೆ.
7: ನಿಕ್ಲೆನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
6: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
12: ಅಪ್ಪ ಇಷ್ಟೊಂದು ಕಸ ಇದೆ, ಇದನ್ನೆಲ್ಲ ಏನ್ ಮಾಡೋದು?
13: ನೋಡಿ ಸುಶೀಲಕ್ಕ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇದೆ.
12: ನಿಮ್ ಮನೇಲಿರುವ ಹಸಿ ಕಸವನ್ನ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಬಹುದು. ಅದು ಹೇಗಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯಲ್ಲಿ ಬಯೋಗ್ಯಾಸ್ ಘಟಕವನ್ನು ಸ್ಥಾಪಿಸಿ. ಇದಕ್ಕೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 17,000 ಹಾಗೂ ಸಾಮಾನ್ಯ ವರ್ಗದವರಿಗೆ 15,000 ಸಹಾಯಧನವನ್ನು ಸರ್ಕಾರ ಒದಗಿಸುತ್ತಿದೆ. ಇದರ ಸದುಪಯೋಗ ಪಡೆಯಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ನ್ನು ಸಂಪರ್ಕಿಸಿ.
14: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ ಮಿಷನ್.
15: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
16: ಆತ್ಮೀಯ ನಾಗರಿಕ ಬಂಧುಗಳೇ,
17: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
7: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
17: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
7: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
17: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
7: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
14: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಈ ಸಾರ್ವಜನಿಕ ಪ್ರಕಟಣೆ.
18: ಅಣ್ಣ ಒಂದು ಪ್ಲಾಸ್ಟಿಕ್ ಕೊರ್ಲಿ.
19: ಇದು ಸಾಮಾನ್ಯ ಎಲ್ಲ ಕಡೆ ಕೇಳಿ ಬರುವಂತ ಮಾತು. ಒಮ್ಮೆ ಆಲೋಚಿಸಿ, ಒಬ್ಬನಿಗೆ ವಾರಕ್ಕೆ 5 ಪ್ಲಾಸ್ಟಿಕ್ ಕೈ ಚೀಲಗಳ ಬಳಕೆ ಬೇಕಾದ್ರೆ ತಿಂಗಳಿಗೆ 20 ಬೇಕಾಗುತ್ತೆ, ವರ್ಷಕ್ಕೆ 145 ಬೇಕಾಗುತ್ತೆ, ಜೀವನದಲ್ಲಿ 23,725 ಪ್ಲಾಸ್ಟಿಕ್ ಚೀಲಗಳು ಬೇಕಾಗುತ್ತೆ. 120 ಕೋಟಿ ಜನಸಂಖ್ಯೆ ಇರುವಂತ ನಮ್ಮ ದೇಶದಲ್ಲಿ ಎಷ್ಟೊಂದು 100,000,000,000 ಪ್ಲಾಸ್ಟಿಕ್ ಚೀಲಗಳು ಬಳಕೆ ಆಗ್ಬಹುದು. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 1/2 ಜನ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿದ್ರೆ ಎಷ್ಟೋ ಕೋಟಿ ಪ್ಲಾಸ್ಟಿಕ್ ಚೀಲಗಳು ನಮ್ಮ ಭೂಮಿಗೆ ಸೇರೋದನ್ನು ನಿಲ್ಲಿಸಲಿಕ್ಕಾಗುತ್ತೆ. ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಕಮ್ಮಿ ಮಾಡಿದಲ್ಲಿ ನಾವು ಯಾಕೆ ಒಬ್ಬರಾಗಬಾರದು? ಪ್ಲಾಸ್ಟಿಕ್ ಚೀಲಗಳ ನಿರ್ಮೂಲನೆ ಮಾಡುವಂತ ಜಾದು ಕುದ್ರೋಳಿ ಗಣೇಶ್ರಂತಹ ಜಾದೂಗಾರರಿಂದ ಮಾತ್ರ ಸಾಧ್ಯ ಅಲ್ಲ, ನಿಮ್ಮಿಂದಲೂ ಸಾಧ್ಯ. ನಮ್ಮ ತ್ಯಾಜ್ಯ ನಮ್ಮ ಹೊಣೆ.
14: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ ಮಿಷನ್.

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಮೋಕಿದ ಬಂದುಲೆ,
2: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲಿಗ್ ಮಾಹಿತಿ ತಿರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮುಟ್ಟೋದ್ರಿಂದ
3: ಬರೋದಿಲ್ಲ,
2: ಕೈ ಕುಲ್ಕೋದ್ರಿಂದ
3: ಬರೋದಿಲ್ಲ,
2: ಹಪ್ಕೊಳ್ಳೋದ್ರಿಂದ
3: ಬರೋದಿಲ್ಲ,
2: ಮುದ್ದು ಮಾಡೋದ್ರಿಂದ
3: ಬರೋದಿಲ್ಲ,
2: ಜೊತೆಲೆ ಊಟ ಮಾಡೋದ್ರಿಂದ
3: ಬರೋದಿಲ್ಲ,
2: ಸೊಳ್ಳೆ ಕೀಟ ಕಚ್ಚೋದ್ರಿಂದ
3: ಬರೋದಿಲ್ಲ,
2: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
3: ಬರೋದಿಲ್ಲ,
2: ಕೆಮ್ಮು ಸೀನೋದ್ರಿಂದ
3: ಬರೋದಿಲ್ಲ,
2: ಒಂದೇ ಶೌಚಾಲಯ ಬಳಸೋದ್ರಿಂದ
3: ಬರೋದಿಲ್ಲ.
2: ಅಯ್ಯೋ ಏನು ಬರೋದಿಲ್ಲ,
4: ಎಚ್ ಐ ವಿ ಏಡ್ಸ್ ಬರೋದಿಲ್ಲ.
5: ಜಾಗದ ಮಣ್ಣನ್ನು ಪರೀಕ್ಷೆ
6: ಮಾಡ್ತಾರು ಮಣ್ಣು ಪರೀಕ್ಷೆ
5: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
6: ಶೇಖರ ಅವು ಓಲ್ ಮಲ್ಪೇರಿಯ
5: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ ಡಿ ಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ. ಫೋನ್ ನಂಬರ್ 97 3 4 0 8 0 8 0 8. ಫೋನ್ ನಂಬರ್ ಕೊಡೋರ 97 3 4 0 8 0 8.
7: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
8: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
7: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
9: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
10: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ, ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ, ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
11: ಮದ್ಯಪಾನ ಚಟದಿಂದ ದೂರ ಇರಿ, ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ, ರೇಡಿಯೋ ನಿನಾದ 90.4 FM.
12: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
0: ಮೋಕಿದ ಬಂದುಲೆ,
13: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ಡ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
13: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂದ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
13: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿ ಉರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
13: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
3: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
14: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
3: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
15: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
16: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ.

0: ಸುಲಭ ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? ಎನ್ಇಎಫ್ಟಿ, ಐಎಂಪಿಎಸ್, ಯುಪಿಐ
1: ಯಾವ್ದ್ರಲ್ಲಾದ್ರೂ? ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲ್ಲಿಂದಲೂ ಯಾವಾಗ್ಲೂ ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ,
2: ಆರ್ಬಿಐ ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ, ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ, ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾಂ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, KYC ಗಾಗಿ. 10 ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ KYC ಅಪ್ಡೇಟ್ ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ OTP ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. OTP ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: 6 ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
10: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
11: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
12: ಇನಿತ ತುಳು ಪ್ರಸಾರ ಗೋನಿಗ್ಲಿಗ್ ಮಾತ ಮೊಕ್ಕಿದೆಂಜಿ ಸುಲ್ಮೆ. ಇತೆ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜರಾಮ್ KB ಮೆರಡ್ದ ಕೂಳಿದ ಆರೋಗ್ಯದ ಬಗ್ಗೆ ಮಾಹಿತಿ ಕೇನ್ಗ.
13: ಮುರಾಣಿ ಯಾನೊಂಜಿ ಸ್ನೇಹಿತರ ನಡೆಪೋಯ ಹೋದಿಂಚನೆ ಕುಲ್ಲುದು ಪಾತೆರ್ದು ಉಭಯ ಕುಶಲವು ಪರಿಪೂರ ಪಾತೆರ್ದ ಅನಗ ಆರ್ಬನ್ ಪೇರು ವಾ ಬೇನೆಂಡಲಾವಪ್ಪ ಕೂಲಿದ ಬೇನತ್ತೆ ಅಂದ್ರು. ಅವು ನೆನಪಾಯ್ನೆ ನನ್ನ ತೂದಾನ ಯಾನೊಂಜಿ ಕೂಲಿದ ಡಾಕ್ಟರ್ ಅವ್ರನ್ನ ಸ್ನೇಹಿತ ಆದಿತ್ತು. ಕೂಲಿದ ಡಾಕ್ಟರ್ ನನ್ನ ತೂದಾನ ನೆನಪನ್ನು ದಯಮಂಡ ಒಂಜು ರೆಡಿ ನೋಕ್ ತುಂಬ ಖಂಡಾಪಟ್ಟೆ ಕೂಲಿದ ಬೇನೆ ಶುರುವಣಿಗೆ ಇಡೀ ರಾತ್ರಿ ಜತೀಜರಿಗೆ ವಾ ಬೇನೆಂಡಲಾವು ಕೂಲಿದ ಬೇನತ್ತೆ ಅಂದ್ರು. ಏಪ ಇರಗ ಬೇನೆ ಬತ್ತನೆ ಅಂದ್ ಕೇಂಡೆ ಕೋಡೆ ಶುರುವಾಡ ಅಂದ್ ಐಕು ತುಂಬುದಲ್ಲ ಇರು ತೂತು ಜಾರ ಆ ತೂದಿತ್ತೆ ಚೂರು ಚೂರು ಹೊಟ್ಟೆ ಆದಿತ್ತು ಆ್ಯಂಡ್ ಅವುದಲ್ಲ ಮಲ್ಲ ಸಂಗತಿ ಅತ್ತಂದು ಏನು ಏನು ಒಂಜಿ ನೆಗ್ಲೆಕ್ಟ್ ಮಲ್ತೆ ಆ್ಯಂಡ್ ಅವು ಬುಕ್ಕ ಬುಕ್ಕ ಹೊಟ್ಟೆ ಮಲ್ಲ ಆ್ಯಂಡ್ ಬೇನೆ ಶುರು ಆಂಡ್ ಅಪ್ಪ ಗ್ಯಾನ್ ಪಂಡೆ ತುಲೆ ಅವೇ ಇರು ಮಲ್ತನ ಮಿಸ್ಟೇಕ್ ಇರು ಶುರುಟೆ ಅವು ಕಪ್ಪಾದಿಪ್ಪನಗಣಿ ಸ್ಟಾರ್ಟಿಂಗ್ ಡೇ ಇರೇನ ಜಾಗ್ರತೆ ಮಲ್ತವಾರ್ದ ಅತ್ತನ ಒಂಜಿ ಡಾಕ್ಟರ್ ನಡೆ ಪೋತ್ವಾರ್ದಂಡ ಐಕ ಶುರುಕೆ ಆರಂಭದ ಹಂತೋಡೆ ಐಕ ಒಂದು ಚಿಕಿತ್ಸೆ ಮಲ್ತಾರೆ ಅಪ್ಪಳು ಐಕ ಸಿಮೆಂಟ್ ಫಿಲ್ಲಿಂಗ್ ಮಲ್ಪೇರೆ ಅಪ್ಪಳು ಕ್ರಮೇಣವಾದ ಐಕ ಬೆಳ್ಳಿ ತುಂಬಿಸುವುದು ಅನ್ಪೇರು ಸಿಲ್ವರ್ ಫಿಲ್ಲಿಂಗ್ ಮಲ್ತದ ದಾಲ ಪ್ರಾಬ್ಲಮ್ ಆನ್.

0: ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ಆರಂಭದ ಹಂತೋಡೆ ನಮ್ಮ ಜಾಗ್ರತೆ ಮಾಡ್ತಂಡ ಐಕ ಮುಂಜಾಗ್ರತೆ ಕ್ರಮ ಕೊರಿಯಂಡ ನಂಗೆ ವಾರೀತಿದ ತೊಂದರೆ ಎಲ್ಲ ಬರ್ಪುಜಿ ಈ ಮಾತ್ರ ಮಿಸ್ಟೇಕ್ ಉಂದು ಆಣ ತೊಂದರೆ ಜಿ ಇತ್ತಾಂಡ್ಲ ಇರೋ ಗೊತ್ತಾಣತ್ತ ನಾನಾಣ್ಲೊಂದೆ ಜಾಗ್ರತೆ ಮಾಡ್ಲೆ ಆ ಕೂಲಿಗೆ ಚಿಕಿತ್ಸೆ ಮಾಡ್ಪೇರ ಅಪ್ಪು ಇತ್ತೆ ಆ ವಿಪರೀತ ಬೇನೆ ಉಂಡು ಅಂಡ ಅವು ನರಕ ತಾಗದು ನರಕ ತಾಗಂಡಲ ಇತ್ತೆ ಚಿಕಿತ್ಸೆ ಉಂಡು ಕೂಲಿ ದೆಪ್ಪಿ ಜನಕುಲಿಗೆ ನನೊಂಜಿ ತಪ್ಪು ಕಲ್ಪಡ ಕೂಲಿ ಬರ್ತಾನೆ ಕೂಲಿ ದೆತ್ತಬಿಡಾಣ ಕೂಲಿದ ಡಾಕ್ಟರ್ನಾಗಲಿ ಇಪ್ಪುಣ್ಣೆ ಕೂಲಿ ದೆಪ್ಪರ ಅಂದ ಕೂಲಿ ದೆಪ್ಪನ ಡಾಕ್ಟರ್ ಕೂಲಿ ದೆಪ್ಪನ ಡಾಕ್ಟರ್ನಾಗಲತ್ತೆ ಕೂಲಿ ದೆಪ್ಪರು ಅವು ತೀರಾ ಹಾಳಾದು ಅವು ಒರಿಪೇರ ಸಾಧ್ಯನೇ ಇಜ್ಜಿ ಐಟ್ ರೇಷಿಯಾದ ತೀರಾ ಒಂಜಿ ಅನಾರೋಗ್ಯ ಸ್ಥಿತಿ ಇತ್ತಿನ ಕೂಲಿ ಮಾತ್ರ ದೆಪ್ಪನತ್ತಂದೆ ಇತ್ತ ಈರೆಗ್ ಬತ್ತನ ಬೇನದಿನ ಕೂಲಿ ಒರಿಪೋಲಿ ಅಯ್ಯ ದಾಲ ತೊಂದರೆ ಇಜ್ಜಂದು ಒರಿಪೋಲಿ ಜನಕ್ಕೂ ದಾನೇ ಮಲ್ಪೇರು ಬಂಡ ಆ ಹಂತ ಮುಟ್ಟ ಕಾಪೇರು ಐಕ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮನ್ಪಣ ಒಂಜಿ ಚಿಕಿತ್ಸೆ ಉಂಟು ಬೇರು ನಾಳ ಚಿಕಿತ್ಸೆ ಅಂತ ಮನ್ಪೇರು ಈರೆಗ್ ವಿಶ್ವಾಸ ಇಪ್ಪುರ ವೈದ್ಯರ ನಡೆಗೆ ಹೋದು ಈರೆಗ್ ಏನಡ ವಿಶ್ವಾಸ ಇತ್ತ ಎನ್ನಡೆ ಬರಲಿ ವಿಶ್ವಾಸ ಬೋರ್ಡ್ ಜನಕುಲಿಗೆ ಓಡೆಗಲ ಡಾಕ್ಟರ್ ನಡೆ ಬೋಣ ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಅಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್ ಅಂತಾರೆ ವಿಶ್ವಾಸ ಬೋಡು ವಿಶ್ವಾಸ ಜಿನ ಡಾಕ್ಟರ್ ನಡೆ ಬೋಣ ಮರ್ದು ಗೋರ್ನೆಲ್ಲ ದೇತೊಂಡಾಗ ನಂಗೆ ಅದೊಂದು ವಿಶ್ವಾಸ ಬರ್ಪಿ ಇನ್ನಿಟ್ಟು ಗುಣವೈದ್ಯ ಗುಣವೈದ್ಯ ಅಂದ್ರೆ ಆತ್ಮವಿಶ್ವಾಸ ಇಪ್ಪಿಜಿ ವಿಶ್ವಾಸ ಇತ್ತಿನ ವೈದ್ಯರ ನಡೆಪುವುದು ಸರಿಯಾಯಿನ ಇದನ್ನ ಸಮಸ್ಯೆ ಪಲ್ಲೆ ವಾ ರೀತಿದ ಬೇನೆ ಐಕ್ ಸರಿಯಾಯಿನ ಎಕ್ಸ್ರೇ ಇತ್ತದ ಐಕ್ ಸರಿಯಾಯಿನ ಒಂಜಿ ಡಯಾಗ್ನೋಸಿಸ್ ಅಂತ ಅನ್ಪೇರ ವೈದ್ಯಕೀಯ ಭಾಷೆಯಲ್ಲಿ ಅಯ್ಯ ಚಿಕಿತ್ಸೆ ಮಲ್ಪೇರು ತುಂಬ ಒಂಜಿ ಪರೀಕ್ಷೆ ಮಲ್ಪೇರು ಪರೀಕ್ಷೆ ಮಲ್ತಿದ್ರು ಆ ರೋಗದ ಹಂತ ವಾ ಸ್ಥಿತಿ ಟುಂಡು ಅಂತ ಮನ್ಕೇನ್ ಬೇರೆ ಕೇನ್ ತೂದಾನಾಗ ಐಕ್ ಈ ರೀತಿಯ ಚಿಕಿತ್ಸೆ ಮಲ್ಪಲಿ ಈರ್ ಹಿಂಗೆ ಮೇಲ್ನೋಟಕ್ಕೆ ತೂನಾಗ ಈರ್ನ ಬೇನೆ ಉಂಡು ಬಣ್ಣಾಗ ಅವು ಹೆಚ್ಚಿನ ಅಂಶ ಬೇರುನಾಳ ಚಿಕಿತ್ಸೆ ಮಲ್ತಂಡ ದಾನೆ ಮಲ್ಪಂಡ ಆಯ್ತು ಉಲಾಯ್ದ ಪಲ್ಪ್ ಅನ್ಪೇರ ನರನ್ ಇಂಜೆಕ್ಷನ್ ಕೊಡ್ದು ಕಂಪ್ಲೀಟ್ ದೆತ್ತದು ರೂಟ್ ಕೆನಾಲ್ ಬೇರ್ದೊಳೆ ಒಂಜಿ ತೂತುಂಡು ಕೆನಾಲ್ ಇಪ್ಪು ನಮ್ಮ ಸಾಮಾನ್ಯ ಹಳ್ಳಿ ಇನ್ನಿಕ್ಲೆ ಗೊತ್ತಿಪ್ಪು ಎರ್ಲೈನ ಕುಂಬುಗಳ ಒಂಜಿ ಉಲಾಯ್ ಸಿರಿ ಇಂದಿಪ್ಪು ಆ ರೀತಿಡು ಐಕ್ ಚಿಕಿತ್ಸೆ ಮಲ್ತಂಡ ಆ ಬೇರ್ದೊಳೆ ಫಿಲ್ಲಿಂಗ್ ಮಲ್ತ ಚಿಕಿತ್ಸೆ ಮಲ್ತ ಐಕ ಒಂಜಿ ಕ್ರೌನಿಂಗ್ ಕ್ಯಾಪಿಂಗ್ ಪೂರ ಮಲ್ತಂದಂಡ ಈರ್ನ ದುಂಬುದ ಕೂಲಿ ಅಂಚೆತ್ತರೆ ಅವೇ ಟೈಪು ನಿಕ್ಕದ ವಾ ರೀತಿದ ಬೇನೆ ಬರಂದ್ಲೆಕ್ಕ ಸಂದರ್ಭ ಬರ್ಕೊಂಡು ಅಂಚೆ ನನ ಲೇಟ್ ಮಲ್ಪಚ್ಚು ಬೆಟರ್ ಲೇಟ್ ದ್ಯಾನ್ ನೆವರ್ ಒನ್ ಪೇರ್ ಇನ್ನು ಮಟ್ಟ ಲೇಟ್ ಆಂಡ್ ನಾನಾಂಡಲ್ಲ ಇರ ಜಾಗ್ರತೆ ಮಲ್ತದ ಅಯ್ಯ ಚಿಕಿತ್ಸೆ ಮಾಡ್ಲೇ ನನ್ನ ಬಾಕಿದ ಕೂಲಿದ ಚಿಕಿತ್ಸೆಗೆ ಅಯ್ಯ ಅತ್ತ ಜಾಗ್ರತೆ ಚೂರು ಕಪ್ಪು ತೋಜಿ ಬೆಟ್ಟಿಗೆ ಚೂರು ಬೇನೆ ಬತ್ತಿ ಬೆಟ್ಟಿಗೆ ಅದನ್ನ ಹೊಸಡು ರಕ್ತಸ್ರಾವ ಅನ್ಪೇರು ಅನ್ನ ಎತ್ತೇರು ಬರ್ಕೊಂಡು ಅಂಚ ಸಂದರ್ಭಗಳು ಬಾಯಿ ವಾಸನೆ ಬರ್ಕೊಂಡು ಇಂಚಿನ ಸಂದರ್ಭಗಳು ಕೂಡಲೇ ಡಾಕ್ಟರ್ ನಡೆ ಕೂಡ ಡಾಕ್ಟರ್ ನಗಲ್ ಖಂಡಿತ ಸ್ಪಂದಿಸದು ಈರೆಗೆ ಕೊರ್ಕೊಂಡು ಅಂಚಿನ ಚಿಕಿತ್ಸೆ ಕೊರ್ಪೇರು ಖಂಡಿತ ಈರೆಗೆ ವಾ ರೀತಿದ ಕಾಯಿಲೆ ಬರ್ಪುಚಿ ಅವೇ ನಮ್ಮ ಬಾಯಿ ಪಂಡ ಅವನಿಗೆ ಗೇಟ್ ವೇ ನಮ್ಮ ದೇಹದ ಗೇಟ್ ವೇ ನಮ್ಮ ಗೇಟ್ ವೇ ಆಫ್ ಇಂಡಿಯಾ ಉಂಡು ಬಾಂಬೆಡ್ ಉಂಡು ಅಂಚೆನೆ ನಮ್ಮ ಇಡೀ ದೇಹದ ಗೇಟ್ ವೇ ಬಂಡ ಬಾಯಿ ಆ ಬಾಯಿ ಸರಿ ಇಜ್ಜಿಂದಂಡ ಇಡೀ ದೇಹದ ಆರೋಗ್ಯ ಹಾಳಾಕೊಂಡು ತುಯರೆ ಭಾರಿ ಸುಲಭ ನೆಗ್ಲೆಕ್ಟ್ ಮಾಡ್ಪೇರು ಕೂಲಿದ ಆರೋಗ್ಯವಾಡು ಬಾಯಿದ ಆರೋಗ್ಯವಾಡು ನೆಗ್ಲೆಕ್ಟ್ ಮಾಡ್ಪೇರು ಅಂಡ್ ಐ ನೆಗ್ಲೆಕ್ಟ್ ಮಾಡ್ತಂಡ ನಮ್ಮ ಉದರದ ರೋಗ ಉದರ ಸಂಬಂಧಿ ಕಾಯಿಲೆಗಳು ಹಾಗೆ ಜಠರ ಸಂಬಂಧಿ ಕಾಯಿಲೆಗಳು ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ಕಾಯಿಲೆ ಬರ್ಕೊಂಡು ಅಂಚಿನ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬಾಯಿದ ಸೀಕ್ರೆ ಬರ್ಕೊಂಡು ಬಾಯಿಡ್ ಉಂಟಾಪಣ ಒಂಜಿ ಇಪ್ಪು ನಂಚಿನ ಒಂಜಿ ರೋಗಾಣು ಹೃದಯಗೂ ಕವಾಟೋದ ಮಿತ್ ಆಕ್ರಮಣ ಮಲ್ತದ ಅಂಚಿನ ಕಾಯಿಲೆ ಎಲ್ಲ ಬಾಯಿದ ಸೀಕ್ರೆ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಕೊಂಡು ಸಂಕ್ಷಿಪ್ತವಾದ ಮಾಡ್ಬಿಟ್ಟು ಬಾಯಿದ ರೋಗ ಒಂಜಿ ರೋಗಾಣು ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಕೊಂಡು ಅಂಚಿನ ಬಾರಿ ದುಷ್ಪರಿಣಾಮ ಮಲ್ಪಣ ಅಂಚಿನ ಕಾಯಿಲೆ ಬರ್ಕೊಂಡು ಅವು ಒತ್ತಂದೆ ಕೆಲವರಿಗೆ ದುರಭ್ಯಾಸ ಉಂಟು ಓ ಉಗೇರೆ ತಿನ್ಪಣ ಅಂಚಿನ ಆ ಮಾವು ತಿನ್ಪ ಐನ ತಿಂದಿದ್ದು ಬಾಯಿದ ಕ್ಯಾನ್ಸರ್ ಬರ್ಬೋದು ಬಾಯಿ ಆ ಮಲ್ಪೇರ ಅಪ್ಪಜಿ ಕೆಲವು ತೂದಿ ಪರ ಬಾಯಿ ಈತೆ ಆ ಬಾಯಿ ಆ ಮಲ್ಪೇರ ಅಪ್ಪಜಿ ಅಂಚಿನ ಪೂರ ಸೀಕಲು ಈ ದುಶ್ಚಟೊಟ್ಟು ಬರ್ಕೊಂಡು ಇಂಚಿನ ಮಾತ ಕಾಯಿಲು ಕೂಲಿದ ಮಾತ ಚಿಕಿತ್ಸೆ ಮಲ್ಪಣ ದಂತ ವೈದ್ಯರ ಬಂಡ ಆ ಟೋಟಲ್ ಓರಲ್ ಸರ್ಜರಿ ಅನ್ಪೇರು ಓರಲ್ ಸರ್ಜರಿ ಬಂಡ ಆ ಕ್ಷೇತ್ರ ಆತ ವಾಸ್ಟ್ ಆದುಂಡು ಅಂಚ ಪ್ರತಿವರಿಲ್ಲ ಬಾಯಿದ ಆರೋಗ್ಯದ ಬಗ್ಗೆ ಗಮನ ಹರಿಸಂಡ ಸರಿಯಾದ ಗಮನ ಹರಿಸೋಣ ದಿನಕ್ಕೂ ಎರಡು ಸತ್ತು ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡ್ತಾನೆ ಅಕ್ಲೆಗೆ ಸರಿಯಾದ ಕಾಂಡೆಲ್ಲ ರಾತ್ರಿ ಒಣಸಾದು ತಿಂದ್ರೆ ಐನೂರು ಸರಿಯಾದ ಬ್ರಷ್ ಮಾಡ್ತಂಡ ಸರಿಯಾದ ವಿಧಾನಡು ಬ್ರಷ್ ಮಾಡ್ತಂಡ ಸಮರ್ಪಕವಾದ ಬ್ರಷ್ ಮಾಡ್ತಂಡ ವಾ ರೀತಿದ ಬಾಯಿದ ಸೀಕಲ ಬರಿಯರ ಸಾಧ್ಯ ಜಿ ಐತ ಒಟ್ಟಿಗೆ ನಮ್ಮ ದೇಹದ ಆರೋಗ್ಯ ಎಲ್ಲ ಎಡ್ಡ ರೀತಿ ಆಯರ ಸಾಧ್ಯ ಉಂಟು
1: ಸಾಮಾನ್ಯವಾದ ಒಂದು ಇಲ್ಲ ತನ್ನ ಜೋಕ್ಲೆ ಇಂಚಿನ ಪಡೆದು ಕೆಲವು ಜೋಕ್ಲು ಕಂಡು ಹೋಗ್ಬೋದು ಕೂಲಿ ದಕ್ಕದನೆ ಕೂಲಿ ದಕ್ಕದ ಬಂಡದು ಚಾಪಾಡ್ಕೊಂಡು ಇಂಚಿನ ಜೋಕ್ಲೆ ಇರ್ತದ
0: ಸರಿ ಸರಿ ಈ ಭಾರಿ ಅಡ್ಡ ಪ್ರಶ್ನೆ ಕೇಳಿದ್ದಾರೆ ಜೋಕುಲು ಕೆಲವು ಕೂಲಿ ಲೆಕ್ಕಲೆಕ್ಕ ಆಕ್ಷನ್ ಮಲ್ತದ ಪುಕ್ಕಡೆ ಮೋನೆಗೆ ನೀರು ಪಾಡ್ದು ಕೂಲಿ ಲೆಕ್ಕದ ಇಪ್ಪಿಜಾರು ಬಾಯಿ ಮುಕ್ಕಲ್ದು ಬತ್ತ ಚಾ ಬರ್ಪೇರು ಕೂಲಿ ಲೆಕ್ಕದ ಇಪ್ಪಿಜಾರು ಹೊರ ಮೋನೆ ಚಣ್ಣಿ ಮಲ್ಪೇರು ಬಾಯಿ ಮುಕ್ಕಲ್ ಪೇರು ಬರ್ಪೇರು ಕೂಲಿ ಲೆಕ್ಕದ ಇಪ್ಪಿಜಾರು ಒಟ್ಟಾರೆ ಅಮಸರ ಅಂಚನೆ ಕೆಲವು ಜೋಕುಲು ಚೂರು ದೆಕ್ಕಲೆಕ್ಕ ಮಾಡ್ಬೇರು ಎದುರು ಮಾತ್ರ ದೆಕ್ಕುವೇರು ಎದುರು ಮಾತ್ರ ದೆಕ್ಕೊಂಡೆ ಜ್ವರ ದೆಕ್ಕಲೆಕ್ಕ ಪೇಸ್ಟ್ ಉಳಿ ಬಾಯಿ ಪಾಡ್ಬೇರು ಉಬ್ಬಿಬೇರು ಬರ್ಪೇರು ಎದುರದ ಕೂಲಿ ಮಾತ್ರ ಇಂಚರ ಅವು ಸುಲಭ ಹೊರ ಹೊರ ಉಜ್ಜಿ ಉಜ್ಜಿ ಲೆಕ್ಕ ಮಾಡ್ಬೇರು ಪರಕ್ಕೆ ಸಂದಾವಣೆ ಅನ್ಬೇರತ್ತ ಅಂಜೆ ಪರಕ್ಕೆ ಸಂದ ಬರ್ಪೇರು ನೆಟ್ಟು ದಾನೆ ಅಪ್ಪಣ ಜೋಕ್ಲೇನೆ ಅಪ್ಪಮ್ಮೆ

ಹುಕ್ಕು ಅಕ್ಲೇನೆ ಬಿಡ್ಬಿಟ್ಟು ಆಯ್ತು. ಅಪ್ಪ ಮೇಲೆ ಕೇರ್ ದೇತೋಡು, ಜಾಗ್ರತೆ ದೇತೋಡು, ಅಕ್ಲೇನೆ ಕೂಲೆ ಕೂಲ್ ದೆಕ್ಕಲೇನು ಅಕ್ಲೇನ್ ಬಿಡ್ದು ಬಿಟ್ಟು ಬ್ರಷ್ ಪತ್ತೊಂದು ಅಕ್ಲನ ಕೈಟ್ ಪತ್ತೊಂದು ಕೂಲ್ ದೆಕ್ಕರೆ ಅಭ್ಯಾಸ ಮಾಡ್ಕೊಡಕ್ಲೆ. ಆಗ ಸರಿ ಅಭ್ಯಾಸ ಮಾಡ್ತದ ಬುಕ್ಕ ದಿನೋಲ ಅಕ್ಲನ ಎದುರುಡಿ ಇಪ್ಪುಡು ಸುರುಕ ಅಭ್ಯಾಸ ಮಾಡ್ಕೊಡು. ಬುಕ್ಕ ಅಕ್ಲನ ಎದುರುಡಿ ಅಕ್ಲ ಬ್ರಷ್ ಮಾಡ್ಬೇಕ ತೂಗೋಡು. ಬುಕ್ಕ ನಿಕ್ಲಾತಿಗೆ ಬುಡ್ದು ಬುಡಿಯಲ್ಲ ಅಕ್ಲ ಅಭ್ಯಾಸ ಅದಪ್ಪ ಪ್ರತಿವರಿಯಾಗಲ ಒಂಜಿ ಅಭ್ಯಾಸ ರೂಢಿ ಆಡ ಅವು ದುರಭ್ಯಾಸ ಮಾಡು ಎಡ್ಡೆ ಅಭ್ಯಾಸ ಮಾಡ ರೂಢಿ ಆಂಡ ಬುಕ್ಕ ಮನಸ್ಸು ಬಿಡ್ಬೋಯಿ ಆಯ್ ಬಿಡ್ತೀನಲ್ಲ ಹೆಂಗ ಬ್ರಷ್ ಮಲ್ತಿಜಿಲ್ಲ ಆಗ ಸಮಾಧಾನ ಇಪ್ಪಿ ಅಂಚ ಆ ರೀತಿ ಜೋಕ್ಲೇಗ್ ನಮ್ಮ ಇಲ್ಲಿಡು ಸುರುಕು ನಮ್ಮನೆ ಕೈಟ್ ಬತ್ತ ಅಭ್ಯಾಸ ಮಾಡ್ಬೋದು. ಬುಕ್ಕ ಅಕ್ಲಿನ ತೂದ ಅಭ್ಯಾಸ ಮಾಡ್ಬೋದು ಅಕ್ಲಿಗೆ ದೆಕ್ಕುವರೆ ಜನ ಸರಿ ಅಕ್ಲ ಅಭ್ಯಾಸ ಆಯ್ ಬುಕ್ಕ ಒಂಜಿ ರೂಢಿ ಆಯ್ ಬುಕ್ಕ ಅಕ್ಲಾತಿಗೆ ದೆಕ್ಕುವರಿ ಒಂದು ದೆಕ್ಕು ಜನ ದಾನೇ ಮಾಡ ಬಾಯ್ಡ್ ಪ್ಲಾಕ್ ಅಂತ ಬತ್ತೊಂಡು ಸುರುಕು ಕೊಂಚ ಅಂಟು ಆಗ್ರದ ಲೆಕ್ಕ ಸುರುಕು ಬತ್ತೊಂದು ನಿಧಾನವಾದ ಅಂಟು ಪತ್ತು ನಾವು ಗಟ್ಟಿ ಹಾಕೊಂಡು ಕ್ಯಾಲ್ಸಿಫಿಕೇಶನ್ ಅಂತಾರೆ ಬಾಯ್ಡ್ ಇಪ್ಪಿನ ದುಲ್ಲು ರಸದು ಕ್ಯಾಲ್ಸಿಯಂ ಹೋಯ್ತೊಂದು ಅವು ಗಟ್ಟಿ ಹಾಕೊಂಡು ಗಟ್ಟಿ ಆಯ್ನದ ಬುಕ್ಕ ಆಯ್ನ ದಕ್ಕೆರೆ ಹಾಪುಚು ಅವು ಕೂಡ ಒಸಡುಗು ಸಂಬಂಧ ಬರ್ತನ ರೋಗಗಳು ಕೆಲವು ಬರ್ಪ ಒಸಡು ಊತ ಬರ್ಪಣ ಬಣ್ಣ ಬಾಪುಣ ಬುಕ್ಕ ವಿಪರೀತ ರಕ್ತಸ್ರಾವ ಆಪಣ ಬುಕ್ಕ ಕೂಲ್ ಎಡೆಡ್ದಾಲ ಸೇರೊಂಡ ಅವು ಅಲ್ಪ ಅಲ್ಪ ಹೊಟ್ಟೆ ಹಾಪಣ ಕೂಲಿ ಹೊಟ್ಟೆ ಹಾಪಣ ಎಂಚ ಮಾಡ ಅಲ್ಪ ಸೇರ್ದಾನಾಗ ಒಂಜಿ ರಾಸಾಯನಿಕ ಕ್ರಿಯೆ ಆಪಣ ಉರುಗುವಿಕೆ ಫರ್ಮೆಂಟೇಷನ್ ಮಾಡ ಉರುಗುವಿಕೆ ಅಂತ ಅನ್ಪರೇಕ ಅಪಗಾನ ಆಪಣ ಮಾಡ ಐಟೊಂದು ಐಟೊಂದು ಆ್ಯಸಿಡ್ ಉತ್ಪತ್ತಿ ಆಪಣ ಆಮ್ಲೀಯ ಒಂಜಿ ದ್ರವ ಉತ್ಪತ್ತಿ ಆಪಣ ಆ ಆಮ್ಲ ಈ ಕ್ಯಾಲ್ಸಿಯಂ ಒಯ್ಪುಣ ಅಂತ ಶಕ್ತಿ ಒಂಜಿ ಆ್ಯಸಿಡ್ಗೆ ಇರು ಎಲುತ್ತ ತುಂಡು ಪಾಡಿಯಾರ ನಾವು ಒಂದು ಬರ್ತಾರೆ ಮೆತ್ತೆ ನಾವು ಅಂಚನೆ ನೆಟ್ ಕ್ಯಾಲ್ಸಿಯಂ ಕೂಲಿಡ್ ಹೆಚ್ಚಿನ ಅಂಶ ಕ್ಯಾಲ್ಸಿಯಂ ಇಪ್ಪಣ ಆ ಕ್ಯಾಲ್ಸಿಯಂ ಓರೈಡ್ ಪಿದೈ ಬತ್ತನ ಕೂಲಿ ವೀಕ ನಿಧಾನ ಅವು ವೀಕ್ ಆದ ಅಲ್ಪ ಕೂಲಿ ತುಂಡ ಆಪಣ ಕುಂಬಾಯ್ಲೆ ಕಾಪಣ ತುಂಡ ಏನಿದೆ ಬುಕ್ ಅಲ್ಪ ಹೊಟ್ಟೆ ಆಪಣ ಹೊಟ್ಟೆ ಅದು ಉಳಾಯ್ದ ಪೋರ್ಷನ್ ಪೋಂಡ ಮೇಲ್ಡ್ ಎನಾಮಲ್ ಗಟ್ಟಿ ಪುಣ ಎನಾಮಲ್ ಅವರ ವೀಕ್ ಅಂಡ ಉಳಾಯ್ದ ಪೋರ್ಷನ್ ಕೂಲಿದ ಆತ ಗಟ್ಟಿ ಆಯ್ನ ಆತ ಫಾಸ್ಟ್ ಅವು ಪ್ರೊಸೀಡ್ ಆದ ಕೂಲೇದ ಆಯ್ತು ಕೂಲಿದ ಸಿರಿ ಯಾರ ಕಡೆ ಬರಲೇ ಕೊನೆ ಪಲ್ಪಗೆ ಹೋದು ನರಕದಾಗದು ವಿಪರೀತವಾಗಿನ ಬೇನಾಸುರು ಆಪಣ ಅಪ್ಪಗ ಜನಕ್ಕೂ ರಾಗ ಮಾಡಬೇಕು ವಾ ಬೇನಂಡಲ್ಲವಪ್ಪ ಕೂಲಿದ ಬೇನಾತ್ತಂದು ಅಂಚ ಕೂಲಿ ದೆಕ್ಕನ್ನಿರ್ದಾದೇ ಒಂದು ಪೂರ ಇದು ಸಮಸ್ಯೆ ಶುರು ಆಪಣ ಜೋಕ್ಲೆಗೆ ಇರಬಾರ್ಲೆ ಕೊನೆ ಜೋಕ್ಲೆಗೆ ದಾನೇ ಅಲ್ಪಡ ಸುರುಕು ಅಪ್ಪಮ್ಮಕ್ಕೆ ಯಾರು ದೇತು ದೆಕ್ಕುಜೇರು ಅಂತ ಅಕ್ಲಿಗೆ ಅಭ್ಯಾಸ ಬಂತು ರೂಢಿಸದ್ಬೋದು ಒಬ್ಬ ತನ್ನ ತೀಯಕ್ಕೆ

ಈತನೇಟ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರೈನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರೈನ ಡಾಕ್ಟರ್ ರಾಜಾರಾಮ್ ಕೆಬಿ ಮೆರಡ್ದು ಕೂಳಿದ ಆರೋಗ್ಯದ ಬಗೆಟ್ ಮಾಹಿತಿ ಕೇಂದರ್ ಇಡಗು ಈ ಕಾರ್ಯಕ್ರಮ ಮುಗಿಂಡು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ BA BSc ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ BSc ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗುತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬ ಚೆನ್ನಾಗಿದ್ದಾರೆ, ನಾವು ತುಂಬ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫೋನ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬ ಸ್ಟ್ರೆಸ್ ಆಗ್ತೀವಿ ಮತ್ತು ಇರಿಟೇಟ್ ಆಗ್ತೀವಿ. ನಾವು ಯಾವುದಾದ್ರೂ ಪೋಸ್ಟ್ ಹಾಕಿದರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರ್ಬೋದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರ್ಬೋದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡಿದರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕು. ನಾವು ತುಂಬ ಫೋನ್ ಯೂಸ್ ಮಾಡ್ತಿದ್ದೀವಿ ಅಂತ ಅದರಿಂದ ನಾವು ದೂರ ಆಗಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳಬೇಕಂದ್ರೆ ಫೋನ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನು ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ನಲ್ಲಿ ತಪ್ಪು ಆಗಿಬಿಟ್ಟರೆ ಜನ ಏನ್ ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೆಯದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನದ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ. ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ. ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನು ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಕುಗ್ಗಿಸಬಹುದಾ? ಸಾಕ್ಷಿತ ಅವರೇ.
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ. ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆನೂ ಕಾಣಿಸ್ತಾರೆ. ಆದರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನು ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಕ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದರೆ ಇತರರಿಂದ ಬರುವಂಥ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದರೆ ಬೇಜಾರು. ಪ್ರತಿಕ್ರಿಯೆ ಬಂದರೆ ಮಾತ್ರ ನನಗೆ ಮೌಲ್ಯ ಇದೆ, ಬರಲಿಲ್ಲ ಅಂತ ಅಂದರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನು ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರದೆ ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನು ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂಥ ಒಳ್ಳೆ ಸಂಗತಿಗಳನ್ನು ನಾವು ಮರೆತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನು ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದರೆ ಮಿತಿಯಿಲ್ಲದ ಬಳಕೆ ಮತ್ತು ನಿರಂತರ ಹೋಲಿಕೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂಥದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂಥ ವಿಷಯಗಳನ್ನು ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದರೆ ನಮ್ಮ ಆತ್ಮ ಮೌಲ್ಯವನ್ನು ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂಥ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತು ಆತ್ಮ ಮೌಲ್ಯನ ಹಾನಿ ಮಾಡ್ಬೋದು. ಆದರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬೋದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರೂ ಇನ್ನೊಂದು ತೆರನಾದ ಅಡಿಕ್ಷನ್ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು. ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು, ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಇದೀಗ ಲತಿಕಾ, ತಮಗೆ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
3: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ. ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಿಮಗೆ ಪ್ರಶ್ನೆ.
5: ಖಂಡಿತವಾಗ್ಲು ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನ ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನ ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮ್ಗೆ ಇವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತಿದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕನ ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆಯ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸೋಕೆ ಶುರು ಮಾಡಿದ್ದಾರೆ. ಜೀವನದ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚ್ಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ, ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ ಇದೆಲ್ಲದವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ, ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರ್ಬಹುದು, ಸಂಬಂಧಗಳ ಬಗ್ಗೆ ಆಗಿರ್ಬೋದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ನೀಡುತ್ತಾ?
1: ಖಂಡಿತವಾಗಿಯೂ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ, ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ಟ್ರೆನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಂಡ್ಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರ್ತು ಬಿಡ್ತೀವಿ, ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್, ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
0: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲು ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಎಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
6: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದೆ. ಕ್ರೀಡಾ ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕ್ ಕೊಲೋಕ್ವಿಯಂ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಠೀರವ ಕ್ರೀಡಾಂಗಣವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಭಾಗವಾಗಿ ಫಿಸಿಯೋಥೆರಪಿ ಹಾಗೂ ಕ್ರೀಡಾ ವಿಜ್ಞಾನಕ್ಕೆ ಪ್ರತ್ಯೇಕ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದಿದ್ದಾರೆ. ಇದರಿಂದ ಬೆಂಗಳೂರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಕ್ರೀಡಾ ವೈದ್ಯಕೀಯ ಮತ್ತು ಫಿಸಿಯೋಥೆರಪಿ ಭೌತ ಚಿಕಿತ್ಸೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದರು. ಗ್ಲಾಸ್ಗೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ 1 ಚಿನ್ನ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿ ಪ್ರಸ್ತುತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇಂದಿನಿಂದ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕರ್ನಾಟಕದ ಲೋಕೇಶ್ ಸತ್ಯನಾಥನ್ ದೇಶವನ್ನು ಪ್ರತಿನಿಧಿಸಲಿದ್ದಾರೆ. ಈ ಮಧ್ಯಾಹ್ನ 3 ಗಂಟೆಗೆ ಅರ್ಹತಾ ಸುತ್ತಿನ ಸ್ಪರ್ಧೆ ನಡೆಯಲಿದೆ. ಇಂದಿನಿಂದ ಪ್ಯಾರಾ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಕೆಎಸ್ ಶಿಲ್ಪ F57 ಶಾರ್ಟ್ಪುಟ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಯುವ ಕ್ರೀಡಾ ಸಾಧಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಮೇರೆ ಪ್ಯಾರೆ ದೇಶವಾಸಿಯೋ, ಕುಚ್ ಹಿ ದಿನ ಪಹಲೆ ಗ್ಲಾಸ್ಗೋ ಮೇ ಕಾಮನ್ವೆಲ್ತ್ ಗೇಮ್ಸ್ ಶುರು ಹುಯೇ. ಹರ್ ದೇಶವಾಸಿ ಭಾರತೀಯ ದಲ್ ಕೋ ನಿರಂತರ ಅಪ್ನಿ ಶುಭಕಾಮನಾಯೆ ದೇ ರಹಾ ಹೈ. ಉನ್ಕಿ ಕಾಮನಾ ಹೈ ಕಿ ಸಭಿ ಖಿಲಾಡಿ ಔರ್ ಅಥ್ಲೀಟ್ ಬೆಹತರೀನ್ ಪ್ರದರ್ಶನ್ ಕರೆ ಔರ್ ಲೋಗೋ ಕಾ ದಿಲ್ ಭಿ ಜೀತೆ. ಸಾಥಿಯೋ, ಹಮಾರೆ ಯುವಾಓ ನೇ ಹಾಲ್ ಕೆ ದಿನೋ ಮೇ ಸ್ಪೋರ್ಟ್ಸ್ ಮೇ ಕೈ ಶಾನದಾರ್ ಉಪಲಬ್ಧಿಯಾ ಹಾಸಿಲ್ ಕಿ ಹೈ. ಪಿವಿ ಸಿಂಧು ಬ್ಯಾಡ್ಮಿಂಟನ್ ಮೇ ಜಪಾನ್ ಓಪನ್ ಕಾ ಖಿತಾಬ್ ಜೀತನೆ ವಾಲಿ ಪಹಲಿ ಭಾರತೀಯ ಬನ್ ಗಯೀ ಹೈ. ಉನ್ಕಿ ಇಸ್ ಉಪಲಬ್ಧಿ ಪರ್ ಪೂರೆ ದೇಶ್ ಕೋ ಗರ್ವ ಹೈ.
0: ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಜೂನ್ 30ರಿಂದ ನಿನ್ನೆ ಸಂಜೆ 6 ಗಂಟೆಯವರೆಗೆ ಒಟ್ಟು 1,26,130 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ರಾಮೇಶ್ವರ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಟ್ಟು 11,90,214 ಜನರಿಗೆ ಮತದಾರ ಗಣತಿ ನಮೂನೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿರುವುದಾಗಿ ಅವರು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ 15,05,315 ಮತದಾರರ ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಅವರು ನಿನ್ನೆ ನಿಧನರಾದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಶಿವಮೊಗ್ಗ ಹೊರವಲಯದ ಹೊಸಹಳ್ಳಿ ತೋಟದಲ್ಲಿ ಜರುಗಲಿದೆ. ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ ಗಾಜನೂರು ಡ್ಯಾಂ ನಿರ್ಮಾಣವು ಅವರ ಶಾಸಕಾವಧಿಯಲ್ಲಿ ನಡೆದಿತ್ತು. ಕಲಬುರಗಿ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಜನ ಮತ್ತು ಜಾನುವಾರುಗಳ ಕುಡಿಯುವ ನೀರು ಪೂರೈಕೆಗೆ ನಾರಾಯಣಪುರ ಜಲಾಶಯದಿಂದ 4.105 TMC ನೀರು ಹರಿಸಲು ಪ್ರಾದೇಶಿಕ ಆಯುಕ್ತರು ಅನುಮೋದನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ 519.12 ಮೀಟರ್ಗೆ ತಲುಪಿದೆ. ಜಲಾಶಯದಲ್ಲಿ 114.896 TMC ನೀರು ಸಂಗ್ರಹವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹಾಗೂ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದಿಂದ ನೀರು ಹರಿಬಿಡಲಾಗಿದ್ದು ಕೃಷ್ಣಾ ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಕೋರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ನಾಳೆಯಿಂದ 3 ದಿನ ಸಂಗೀತೋತ್ಸವ ನಡೆಯಲಿದೆ. ಮಾಜಿ ರಾಷ್ಟ್ರಪತಿ ಹಾಗೂ ಕ್ಷಿಪಣಿ ತಜ್ಞ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ಅಬ್ದುಲ್ ಕಲಾಂ ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಧರಂ ಸಿಂಗ್ ಅವರು ನಾಡಿಗೆ ನೀಡಿದ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದೆ. ಕ್ರೀಡಾ ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕ್ ಕೊಲೋಕ್ವಿಯಂ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಠೀರವ ಕ್ರೀಡಾಂಗಣವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಭಾಗವಾಗಿ ಫಿಸಿಯೋಥೆರಪಿ ಹಾಗೂ ಕ್ರೀಡಾ ವಿಜ್ಞಾನಕ್ಕೆ ಪ್ರತ್ಯೇಕ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದಿದ್ದಾರೆ. ಇದರಿಂದ ಬೆಂಗಳೂರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಕ್ರೀಡಾ ವೈದ್ಯಕೀಯ ಮತ್ತು ಫಿಸಿಯೋಥೆರಪಿ ಭೌತ ಚಿಕಿತ್ಸೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದರು. ಗ್ಲಾಸ್ಗೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ 1 ಚಿನ್ನ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿ ಪ್ರಸ್ತುತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇಂದಿನಿಂದ ಅಥ್ಲೆಟಿಕ್ಸ್ ಕುಕ್ಕೂಟ ಆರಂಭವಾಗಲಿದೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕರ್ನಾಟಕದ ಲೋಕೇಶ್ ಸತ್ಯನಾಥನ್ ದೇಶವನ್ನು ಪ್ರತಿನಿಧಿಸಲಿದ್ದಾರೆ. ಈ ಮಧ್ಯಾಹ್ನ 3 ಗಂಟೆಗೆ ಅರ್ಹತಾ ಸುತ್ತಿನ ಸ್ಪರ್ಧೆ ನಡೆಯಲಿದೆ. ಇಂದಿನಿಂದ ಪ್ಯಾರಾ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಕೆಎಸ್ ಶಿಲ್ಪ F57 ಶಾರ್ಟ್ಪುಟ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಯುವ ಕ್ರೀಡಾ ಸಾಧಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಮೇರೆ ಪ್ಯಾರೆ ದೇಶವಾಸಿಯೋ, ಕುಛ್ ಹಿ ದಿನ ಪಹಲೆ ಗ್ಲಾಸ್ಗೋ ಮೇ ಕಾಮನ್ವೆಲ್ತ್ ಗೇಮ್ಸ್ ಶುರು ಹುಯೆ. ಹರ್ ದೇಶವಾಸಿ ಭಾರತೀಯ ದಲ್ ಕೋ ನಿರಂತರ ಅಪನಿ ಶುಭಕಾಮನಾ ದೇ ರಹಾ ಹೈ. ಉನ್ಕಿ ಕಾಮನಾ ಹೈ ಕಿ ಸಭಿ ಖಿಲಾಡಿ ಔರ್ ಅಥ್ಲೀಟ್ ಬೆಹತರೀನ್ ಪ್ರದರ್ಶನ್ ಕರೆ ಔರ್ ಲೋಗೋ ಕಾ ದಿಲ್ ಭಿ ಜೀತೆ. ಸಾಥಿಯೋ, ಹಮಾರೆ ಯುವಾಓ ನೆ ಹಾಲ್ ಕೆ ದಿನೋ ಮೇ ಸ್ಪೋರ್ಟ್ಸ್ ಮೇ ಕೈ ಶಾನದಾರ್ ಉಪಲಬ್ಧಿಯಾ ಹಾಸಿಲ್ ಕಿ ಹೈ. ಪಿವಿ ಸಿಂಧು ಬ್ಯಾಡ್ಮಿಂಟನ್ ಮೇ ಜಪಾನ್ ಓಪನ್ ಕಾ ಖಿತಾಬ್ ಜೀತನೆ ವಾಲಿ ಪಹಲಿ ಭಾರತೀಯ ಬನ್ ಗಯಿ ಹೈ. ಉನ್ಕಿ ಇಸ್ ಉಪಲಬ್ಧಿ ಪರ್ ಪೂರೆ ದೇಶ್ ಕೋ ಗರ್ವ ಹೈ.
0: ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಜೂನ್ 30ರಿಂದ ನಿನ್ನೆ ಸಂಜೆ 6 ಗಂಟೆಯವರೆಗೆ ಒಟ್ಟು 10,26,130 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಟ್ಟು 11,90,214 ಜನರಿಗೆ ಮತದಾರ ಗಣತಿ ನಮೂನೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿರುವುದಾಗಿ ಅವರು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ 15,05,315 ಮತದಾರರ ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಅವರು ನಿನ್ನೆ ನಿಧನರಾದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಶಿವಮೊಗ್ಗ ಹೊರವಲಯದ ಹೊಸಹಳ್ಳಿ ತೋಟದಲ್ಲಿ ಜರುಗಲಿದೆ. ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ, ಗಾಜನೂರು ಡ್ಯಾಂ ನಿರ್ಮಾಣವು ಅವರ ಶಾಸಕಾವಧಿಯಲ್ಲಿ ನಡೆದಿತ್ತು. ಕಲಬುರಗಿ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಜನ ಮತ್ತು ಜಾನುವಾರುಗಳ ಕುಡಿಯುವ ನೀರು ಪೂರೈಕೆಗೆ ನಾರಾಯಣಪುರ ಜಲಾಶಯದಿಂದ 4.105 TMC ನೀರು ಹರಿಸಲು ಪ್ರಾದೇಶಿಕ ಆಯುಕ್ತರು ಅನುಮೋದನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ 519.12 ಮೀಟರ್ಗೆ ತಲುಪಿದೆ. ಜಲಾಶಯದಲ್ಲಿ 114.896 TMC ನೀರು ಸಂಗ್ರಹವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹಾಗೂ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದಿಂದ ನೀರು ಹರಿಬಿಡಲಾಗಿದ್ದು ಕೃಷ್ಣಾ ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಕೋರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ನಾಳೆಯಿಂದ 3 ದಿನ ಸಂಗೀತೋತ್ಸವ ನಡೆಯಲಿದೆ. ಮಾಜಿ ರಾಷ್ಟ್ರಪತಿ ಹಾಗೂ ಕ್ಷಿಪಣಿ ತಜ್ಞ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ಅಬ್ದುಲ್ ಕಲಾಂ ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮ್ಮ ಎಕ್ಸ್ ಖಾತೆ ಮೂಲಕ ಧರಂ ಸಿಂಗ್ ಅವರು ನಾಡಿಗೆ ನೀಡಿದ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ, ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆಯ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ

0: ಹಾಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್. ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
0: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ಹೋಗುವುದು?
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ,
3: ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
6: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನ ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮುಟ್ಟೋದ್ರಿಂದ
3: ಬರೋದಿಲ್ಲ,
2: ಕೈ ಕುಲ್ಕೋದ್ರಿಂದ
3: ಬರೋದಿಲ್ಲ,
2: ಹಪ್ಕೊಳ್ಳೋದ್ರಿಂದ
3: ಬರೋದಿಲ್ಲ,
2: ಮುದ್ದು ಮಾಡೋದ್ರಿಂದ
3: ಬರೋದಿಲ್ಲ,
2: ಜೊತೆಲೆ ಊಟ ಮಾಡೋದ್ರಿಂದ
3: ಬರೋದಿಲ್ಲ,
2: ಸೊಳ್ಳೆ ಕೀಟ ಕಚ್ಚೋದ್ರಿಂದ
3: ಬರೋದಿಲ್ಲ,
2: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
3: ಬರೋದಿಲ್ಲ,
2: ಕೆಮ್ಮು ಸೀನೋದ್ರಿಂದ
3: ಬರೋದಿಲ್ಲ,
2: ಒಂದೇ ಶೌಚಾಲಯ ಬಳಸೋದ್ರಿಂದ
3: ಬರೋದಿಲ್ಲ.
4: ಅಯ್ಯೋ, ಏನು ಬರೋದಿಲ್ಲ?
5: HIV AIDS ಬರೋದಿಲ್ಲ.
6: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
7: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
6: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
7: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
6: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

0: ರೋಗಮುಕ್ತ ಜಗತ್ತು ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತರಿಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಇತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡಂದು ಪ್ರಾರ್ಥಿಸ.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

ఎస్డిఎం కాలేజీన సముదాయ బానుడి రేడియో నినాద 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಬನ್ನಿ, ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚ.

ಫೆವಿಕಾನ, ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಕಸಮುಕ್ತ ಊರು, ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಸಿಡಬ್ಲ್ಯೂಡಿಟಿ ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ಧವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು, ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಕೆಪಿಎಸ್ಸಿ ಸೇರಿದಂತೆ ವಿವಿಧ ಉದ್ಯೋಗಾಕಾಂಕ್ಷಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 MBBS ಸೀಟುಗಳ ಪ್ರವೇಶಾತಿ ನಡೆಸಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 MBBS ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ ಮುನ್ನ ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಮೋಕಿದ ಬಂದುಲೆ,
3: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
3: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
2: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
3: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
2: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
3: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
2: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
4: ಅಣ್ಣ ಎಂಕೋ ಜಿಚ್ಚಾ ಇರೇಗ್
5: ಎಂಕದಾಲ ಬುರ್ಚಿ ಶೇಖರ
4: ದಾನೆ
5: ದಾದನ ಶೇಖರ ಈ ಕೃಷಿಲ ಬುರ್ಚಿ ದಾಲ ಬುರ್ಚಿ ದುಲ್ಲೆ
4: ಇರೇಗ್ ದಾದಾಂಜಿ ವೆಂಕಪ್ಪಣ್ಣ
5: ಎಂಚಿನ ಅಂದು ಪನ್ಪುನ ಮಾರ ವಾವಾ ನಮೂನದ ಕೃಷಿ ಮಂತನಲ್ಲ ಬುಲೆದಾಲ ತೋಚಿ ಪೂರೆಟ್ಲ ನಷ್ಟನ್ನು ತೂದು ತೂದು ಸಾಕು ಲಾಭ ತೂವರೆಗೆ ತಿಕ್ಕುಚಿ
4: ಸುರು ಸುರುಕು ಕೃಷಿಟ್ಟೆ ಇರ್ಲೆಕ್ಕ ನೀ ಎನ್ನಲಾನೆ ಬರ
5: ಇವರ ಮಣಿಪ್ಪಂದೆ ಕುಲ್ಲುವನ ನಿನ್ನಂತೂ ನಗ ಅಂಚದಾಲ ತೋಜಿಂಕ್ ಪೂರೆಟ್ಲ ಬುಲೆ ಎಡ್ಡಂಡು
4: ಏ ಇತ್ತೆ ಉಂಡು ಈರ್ ಈರ್ನ ಜಾಗದ ಮಣ್ಣನ್ನ ಪರೀಕ್ಷೆ ಮಲ್ದಾರ
5: ಇವರ ಮಣಿಪ್ಪಂದೆ ಕುಲ್ಲು ಮಣ್ಣು ನೇರ ಪರೀಕ್ಷೆ ಅನ್ಪೇರೆ
4: ಅಂದ ವೆಂಕಪ್ಪಣ್ಣ ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು
5: ಶೇಖರ ಅವು ಓಲ್ ಮಲ್ಪೇರಿಯ
4: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 1 4 0 8 0 8 ಫೋನ್ ನಂಬರ್ ಕೊಡೋರ 97 3 1 4 0 8 0 8
6: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ದಿನದ 90.4 FM. ಈಗ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಅಂಗವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.
7: ನಮಸ್ಕಾರ ಸ್ನೇಹಿತರೆ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮೊಂದಿಗೆ ಲತಿಕಾ.

ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ಇಂದು ನಾವು ರಾಸಾಯನಿಕ ಶಾಸ್ತ್ರ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಮಹತ್ವದ ಕುರಿತು ಮಾತನಾಡಲಿದ್ದೇವೆ. ಈ ಕಾರ್ಯಕ್ರಮವು ಡಾಕ್ಟರ್ ಗಾನವಿಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ, ಇವರ ನೇತೃತ್ವದಲ್ಲಿ ಆಯೋಜಿಸುತ್ತಿದ್ದೇವೆ.

ಇದೀಗ ವರ್ಷದ ಅತ್ಯಂತ ಪ್ರಮುಖ ಘಟ್ಟವಾದ ಭೂಮಿ ತಾಯಿಯನ್ನು ಹಚ್ಚ ಹಸಿರಾಗಿಡುವ ಮಳೆಗಾಲವನ್ನು ಅನುಭವಿಸುತ್ತಿದ್ದೇವೆ. ಹಸಿರು ಸೀರೆಯನ್ನೊಟ್ಟು ಕಂಗೊಳಿಸುವ ಪರಿಸರವನ್ನು ಈ ಮಳೆಗಾಲದಲ್ಲಿ ಕಣ್ತುಂಬಿಸಿಕೊಳ್ಳುವುದೇ ಒಂದು ಹಬ್ಬ. ಅಂತಹ ಮಳೆಗಾಲ

0: ಈಗ ನಮ್ಮೊಂದಿಗೆ ಕೆಮಿಸ್ಟ್ರಿ ವಿಭಾಗದ ವಿದ್ಯಾರ್ಥಿಗಳಾದ ಭೂಮಿಕಾ ಶ್ರೀ, ಜ್ಯೋತ್ಸ್ನ, ಚೈತ್ರ, ಜೀವನ ಹಾಗೂ ಪ್ರಶಾಂತ್ ಇವರೊಂದಿಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಆರಂಭಿಸೋಣ. ಮೊದಲಿಗೆ ಪ್ರಕೃತಿಯ ಮಹತ್ವವನ್ನು ತಿಳಿಸಲಿದ್ದಾರೆ ಭೂಮಿಕಾ ಶ್ರೀ ಅವರು.
1: ಪ್ರಕೃತಿಯ ಮಹತ್ವ. ಪ್ರಕೃತಿ ನಮ್ಮ ಜೀವನದ ಮೂಲಾಧಾರವಾಗಿದೆ. ನಾವು ಉಸಿರಾಡಲು ಗಾಳಿ, ಕುಡಿಯಲು ನೀರು, ತಿನ್ನಲು ಆಹಾರ ಎಲ್ಲವೂ ಪ್ರಕೃತಿಯಿಂದಲೇ ಸಿಗುತ್ತದೆ. ಪ್ರಕೃತಿ ಇಲ್ಲದೆ ಭೂಮಿಯಲ್ಲಿ ಜೀವಿಸಲು ಸಾಧ್ಯವಿಲ್ಲ. ಪ್ರಕೃತಿಯ ಕೊಡುಗೆ ನಮ್ಮ ಜೀವನದಲ್ಲಿ ಅತ್ಯಗತ್ಯ ಪಾತ್ರವನ್ನು ವಹಿಸಿದೆ. ಸೂರ್ಯನ ಬೆಳಕು ಮತ್ತು ಉಷ್ಣತೆ ಜೀವಿಗಳಿಗೆ ಅತ್ಯಗತ್ಯ. ಭೂಮಿ ನಮಗೆ ವಾಸಿಸಲು ಮತ್ತು ಕೃಷಿಗೆ ನೀಡುತ್ತಿರುವ ಕೊಡುಗೆ ಅಪಾರ. ಪ್ರಕೃತಿಯಿಂದ ಕಲಿಯಬೇಕಾದ ಪಾಠಗಳು. ಮರಗಳು ಕೊಡುವುದರಲ್ಲಿ ನಿರೀಕ್ಷೆ ಇಡುವುದಿಲ್ಲ, ಇದು ದಯಾಶೀಲವನ್ನು ಕಲಿಸುತ್ತದೆ. ನದಿಗಳು ನಿರಂತರವಾಗಿ ಹರಿದು ಶ್ರಮಶೀಲತೆಯನ್ನು ಕಲಿಸುತ್ತದೆ. ಪರ್ವತ ಸ್ಥಿರತೆ ಮತ್ತು ಸಹನೆಯನ್ನು ಕಲಿಸುತ್ತದೆ. ಕವಿಗಳು ಪ್ರಕೃತಿಯ ಸೌಂದರ್ಯವನ್ನು ಪ್ರೇರಣೆಯಾಗಿ ತೆಗೆದುಕೊಂಡಿದ್ದಾರೆ. ಚಿತ್ರಕಾರರು ಮತ್ತು ಲೇಖಕರು ಪ್ರಕೃತಿಯ ದೃಶ್ಯಗಳಿಂದ ಸ್ಫೂರ್ತಿ ಪಡೆದಿದ್ದಾರೆ. ಪ್ರಕೃತಿ ಮಾನವನ ಕಲೆ ಮತ್ತು ಚಿಂತನೆಗೆ ಹೊಸ ದಿಕ್ಕು ಸೂಚಿಸುತ್ತದೆ.

0: ಈಗ ಪ್ರಕೃತಿ ಸಂರಕ್ಷಣೆ ಯಾಕೆ ಅಗತ್ಯ ಎಂಬುದನ್ನು ಜ್ಯೋತ್ಸ್ನಾ ಅವರಿಂದ ತಿಳಿಯೋಣ ಬನ್ನಿ.
1: ಇವತ್ತು ನಾನು ನಮ್ಮೆಲ್ಲರ ಅಸ್ತಿತ್ವಕ್ಕೆ ಕಾರಣವಾಗಿರುವ ಪ್ರಕೃತಿ ಸಂರಕ್ಷಣೆಯ ಅಗತ್ಯತೆ ಎಂಬ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ನಮಗೆಲ್ಲ ಏನು ಬೇಕು? ಉಸಿರಾಡಲು ಗಾಳಿ, ಕುಡಿಯಲು ಸಿಹಿಯಾದ ನೀರು ಅಲ್ವಾ? ಆದರೆ ಇದನ್ನೆಲ್ಲ ನಮಗೆ ಒಂದು ರೂಪಾಯಿ ದುಡ್ಡು ಇಸ್ಕೊಳ್ಳದೆ ಉಚಿತವಾಗಿ ಕೊಡ್ತಿರೋ ಆ ಪ್ರಕೃತಿ ತಾಯಿ ಇವತ್ತು ಹೇಗಿದ್ದಾಳೆ ಅಂತ ಒಂದಿಷ್ಟು ಯೋಚನೆ ಮಾಡಿದ್ದೀರಾ? ಇವತ್ತು ನಾವು ಕಾಂಕ್ರೀಟ್ ಕಾಡುಗಳ ಮಧ್ಯೆ ಬದುಕುತ್ತಾ ನಿಜವಾದ ಹಸಿರು ಕಾಡನ್ನ ಮರೆತು ಬಿಟ್ಟಿದ್ದೇವೆ. ಪ್ರಕೃತಿ ಸಂರಕ್ಷಣೆ ಅಂದ ತಕ್ಷಣ ಅದೇನೋ ದೊಡ್ಡ ವಿಜ್ಞಾನ ಅನ್ಕೋಬೇಡಿ, ಅದು ನಮ್ಮ ಅಸ್ತಿತ್ವದ ಪ್ರಶ್ನೆ. ಪ್ರಕೃತಿ ನಮಗಾಗಿ ಇಲ್ಲ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೇವೆ ಅಷ್ಟೇ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದಿದ್ದೇವೆ, ಪ್ಲಾಸ್ಟಿಕ್ ತಂದು ಭೂಮಿಗೆ ತುಂಬುತ್ತಿದ್ದೇವೆ, ಹರಿವ ನದಿಗಳನ್ನು ಕಲುಷಿತ ಮಾಡುತ್ತಿದ್ದೇವೆ. ನಾವು ಪ್ರಕೃತಿಗೆ ಕೊಡುತ್ತಿರೋ ಈ ನೋವು ತಿರುಗಿ ನಮಗೆ ಕಾಯಿಲೆಯಾಗಿ ಮಹಾಪುರವಾಗಿ ಕಾಡುತ್ತಿದೆ. ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡುತ್ತೇವೆ, ಆದರೆ ಉಸಿರಾಡೋಕೆ ಶುದ್ಧವಾದ ಗಾಳಿಯೇ ಇಲ್ಲದಿದ್ದರೆ ಆ ಆಸ್ತಿಗೆ ಏನು ಬೆಲೆ ಹೇಳಿ? ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾದ ನಿಜವಾದ ಆಸ್ತಿ ಅಂದ್ರೆ ಅದು ಹಸಿರು ಭೂಮಿ ಮತ್ತು ಶುದ್ಧವಾದ ಪರಿಸರ ಮಾತ್ರ.

0: ಮುಂದಿನದಾಗಿ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಜೀವನ್ ಅವರಲ್ಲಿ ಕೇಳೋಣ ಬನ್ನಿ.
1: ಜಾಗತಿಕ ತಾಪಮಾನ ಏರಿಕೆ ಹಾಗೂ ಹವಾಮಾನ ಬದಲಾವಣೆ, ಮಾನವನ ಅತಿಯಾದ ಕೈಗಾರೀಕರಣ, ಅರಣ್ಯನಾಶ ಮತ್ತು ಮಾಲಿನ್ಯ ಇದರ ಪ್ರಮುಖ ಕಾರಣಗಳಾಗಿವೆ. ಪ್ರಪಂಚದ ಹಲವು ದೇಶಗಳು ಇಂದು ತೀವ್ರ ಬಿಸಿಲು, ಪ್ರವಾಹ, ಬರ ಮುಂತಾದ ಪ್ರಕೃತಿ ವಿಕೋಪಗಳನ್ನು ಎದುರಿಸುತ್ತಿದ್ದೇವೆ. ಆದ್ದರಿಂದ ಜಾಗತಿಕ ತಾಪಮಾನ ಏರಿಕೆ ಕೇವಲ ಪರಿಸರ ಸಮಸ್ಯೆಯಲ್ಲ, ಅದು ಮಾನವನ ಜೀವನಕ್ಕೂ ದೊಡ್ಡ ಅಪಾಯವಾಗಿದೆ. ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಪ್ರತಿಯೊಬ್ಬ ನಾಗರಿಕನು ಜವಾಬ್ದಾರಿತೆಯಿಂದ ನಡೆದುಕೊಳ್ಳಬೇಕು. ಹೆಚ್ಚು ಮರಗಳನ್ನು ನೆಡಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ವಿದ್ಯುತ್ ಮತ್ತು ನೀರನ್ನು ಮಿತವಾಗಿ ಬಳಸಬೇಕು. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಕರ್ತವ್ಯವಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಭೂಮಿಯನ್ನು ಉಳಿಸುವುದೇ ಎಂದರೆ ನಮ್ಮ ಭವಿಷ್ಯವನ್ನು ಉಳಿಸುವುದೇ ಆಗಿದೆ. ಆದ್ದರಿಂದ ಎಲ್ಲರೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಹಸಿರು ಭೂಮಿ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು.
0: ಈಗ ಮುಂದಿನ ಪ್ರಶ್ನೆ ಭೂಮಿಕಾ ಅವರಿಗೆ. ಪ್ರಮುಖ ಪರಿಸರ ಸಮಸ್ಯೆಗಳು ಏನೆಂದು ಹೇಳಬಹುದೇ?
2: ಪರಿಸರ ಸಮಸ್ಯೆಗಳು ಅರಣ್ಯ ನಾಶದಿಂದ ಪರಿಸರ ಹದಗೆಡುತ್ತದೆ. ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯ ಹೆಚ್ಚಾಗುತ್ತಿದೆ. ಪ್ಲಾಸ್ಟಿಕ್ ಬಳಕೆ ಪ್ರಕೃತಿಗೆ ಅಪಾಯ ಉಂಟು ಮಾಡುತ್ತಿದೆ. ನಗರೀಕರಣ ಮತ್ತು ಕೈಗಾರೀಕರಣ ಹಸಿರು ಪ್ರದೇಶಗಳು ಕಡಿಮೆಯಾಗುತ್ತಿದೆ. ಈಗಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ, ಕೀಟನಾಶಕಗಳು, ಗಣಿಗಾರಿಕೆ ಮಣ್ಣಿನ ಗುಣಮಟ್ಟವನ್ನು ಕಡಿಮೆ ಮಾಡುತ್ತಿದೆ. ಇತ್ತೀಚೆಗಂತೂ ಸ್ವಲ್ಪ ದೂರದವರೆಗೂ ವಾಹನಗಳ ಬಳಕೆ ಹೆಚ್ಚಾಗುತ್ತಿದ್ದರಿಂದ ಅದರ ಹೊಗೆ, ಕೈಗಾರಿಕಾ ಹೊಗೆಗಳ ಹೊರಸೂಸುವಿಕೆ, ಇದರಿಂದ ಗಾಳಿ, ಮಣ್ಣು, ನೀರು ಕಲುಷಿತಗೊಳ್ಳುತ್ತದೆ. ಹವಾಮಾನ

ಬದಲಾವಣೆ, ಹೆಚ್ಚುತ್ತಿರುವ ಉಷ್ಣತೆ, ಅಸಮಂಜಸ ಮಳೆಗಳಿಂದ ಆರೋಗ್ಯ ಹದಗೆಟ್ಟಿದೆ. ಜನಸಂಖ್ಯೆ ಹೆಚ್ಚಳದಿಂದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ನಗರ ವಿಸ್ತಾರ, ಹಸಿರು ಪ್ರದೇಶಗಳು ಕಡಿಮೆಯಾಗುತ್ತಿವೆ ಮತ್ತು ಕಸದ ಸಮಸ್ಯೆ ಹೆಚ್ಚಾಗುತ್ತಿದೆ. ಕಾಡ್ಗಿಚ್ಚು ಕೂಡ ಅರಣ್ಯ ಸಂಕಷ್ಟಕ್ಕೆ ಕಾರಣವಾಗಿದೆ.

0: ಈಗ ಪ್ರಶಾಂತ್ ಅವರು ಜೀವ ವೈವಿಧ್ಯತೆ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಮಾತನಾಡಲಿದ್ದಾರೆ.
1: ಜೀವ ವೈವಿಧ್ಯತೆ ಎಂದರೆ ಭೂಮಿಯ ಮೇಲಿರುವ ವಿವಿಧ ರೀತಿಯ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಹಾಗೂ ಸೂಕ್ಷ್ಮ ಜೀವಿಗಳ ಸಮೃದ್ಧಿ. ಇವುಗಳೆಲ್ಲವೂ ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಪ್ರತಿಯೊಂದು ಜೀವಿಯು ಪರಿಸರ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗವಾಗಿದೆ. ದುರಾದೃಷ್ಟವಶಾತ್ ಅರಣ್ಯನಾಶ, ಮಾಲಿನ್ಯ, ಹವಾಮಾನ ಬದಲಾವಣೆ ಹಾಗೂ ಅಕ್ರಮ ಬೇಟೆಯಿಂದ ಅನೇಕ ಜೀವಿಗಳ ಅಸ್ತಿತ್ವವೇ ಇಂದು ಅಪಾಯದಲ್ಲಿದೆ. ಒಂದು ಜೀವಿ ನಾಶವಾದರೆ ಅದರೊಂದಿಗೆ ಪ್ರಕೃತಿಯ ಸಮತೋಲನಕ್ಕೂ ಧಕ್ಕೆಯಾಗುತ್ತದೆ. ಆದ್ದರಿಂದ ವನ್ಯಜೀವಿ ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮರಗಳನ್ನು ನೆಡುವುದು, ಕಾಡುಗಳನ್ನು ರಕ್ಷಿಸುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಜೀವ ವೈವಿಧ್ಯತೆಯನ್ನು ಉಳಿಸಲು ಸಹಕಾರಿಯಾಗುತ್ತದೆ. ಬನ್ನಿ, ಪ್ರಕೃತಿಯ ಪ್ರತಿಯೊಂದು ಜೀವಿಯನ್ನು ಗೌರವಿಸಿ ಮುಂದಿನ ಪೀಳಿಗೆಗೂ ಸಮೃದ್ಧ ಪರಿಸರವನ್ನು ಉಳಿಸೋಣ. ಜೀವ ವೈವಿಧ್ಯತೆಯನ್ನು ಕಾಪಾಡುವುದು ಎಂದರೆ ನಮ್ಮ ಭವಿಷ್ಯವನ್ನೇ ಕಾಪಾಡುವುದು ಎಂಬ ಅರಿವಿನೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
0: ಈಗ ಚೈತ್ರ ಅವರಿಂದ ಅರಣ್ಯ ಮತ್ತು ಮರಗಳ ಸಂರಕ್ಷಣೆಯ ಬಗ್ಗೆ ಕೇಳೋಣ.
2: ಅರಣ್ಯಗಳು ಮತ್ತು ಮರಗಳು ಪ್ರಕೃತಿಯ ಅಮೂಲ್ಯ ಸಂಪತ್ತಾಗಿವೆ. ಅವು ಭೂಮಿಯ ಪರಿಸರ ಸಮತೋಲನವನ್ನು ಕಾಪಾಡುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಮರಗಳು ನಮಗೆ ಆಮ್ಲಜನಕವನ್ನು ನೀಡುತ್ತವೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತವೆ ಹಾಗೂ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುತ್ತವೆ. ಅರಣ್ಯಗಳು ಅನೇಕ ಜೀವ ಜಂತುಗಳು ಮತ್ತು ಸಸ್ಯಗಳಿಗೆ ಆಶ್ರಯ ನೀಡುತ್ತವೆ. ಆದ್ದರಿಂದ ಅರಣ್ಯ ಮತ್ತು ಮರಗಳ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಗರೀಕರಣ, ಕೈಗಾರೀಕರಣ, ಕೃಷಿ ವಿಸ್ತರಣೆ, ರಸ್ತೆ ನಿರ್ಮಾಣ, ಗಣಿಗಾರಿಕೆ ಮತ್ತು ಅಕ್ರಮ ಮರ ಕಡಿತದಿಂದ ಅರಣ್ಯ ಪ್ರದೇಶಗಳು ವೇಗವಾಗಿ ನಾಶವಾಗುತ್ತಿವೆ. ಇದರಿಂದ ಪರಿಸರ ಸಮತೋಲನ ಹದಗೆಡುತ್ತಿದೆ. ಮಳೆಯ ಪ್ರಮಾಣ ಕಡಿಮೆಯಾಗುವುದು, ಭೂಕುಸಿತ, ಪ್ರವಾಹ, ಬರ, ಹವಾಮಾನ ಬದಲಾವಣೆ ಹಾಗೂ ಜೀವ ವೈವಿಧ್ಯದ ನಾಶದಂತಹ ಸಮಸ್ಯೆಗಳು ಉಂಟಾಗುತ್ತಿವೆ. ಪ್ರತಿಯೊಬ್ಬ ನಾಗರಿಕನು ಅರಣ್ಯ ಸಂರಕ್ಷಣೆಯಲ್ಲಿ ತನ್ನದೇ ಆದ ಪಾತ್ರವನ್ನು ವಹಿಸಬಹುದು. ಗಿಡಗಳನ್ನು ನೆಡುವುದು, ಕಾಗದದ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡುವುದು, ಮರುಬಳಕೆ ಮಾಡುವುದು, ಅರಣ್ಯದಲ್ಲಿ ಬೆಂಕಿ ಉಂಟಾಗದಂತೆ ಎಚ್ಚರಿಕೆ ವಹಿಸುವುದು ಹಾಗೂ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ನಮ್ಮ ಕರ್ತವ್ಯವಾಗಿದೆ. ಅರಣ್ಯ ಮತ್ತು ಮರಗಳು ನಮ್ಮ ಜೀವದ ಆಧಾರ. ಅವುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಂದು ನಾವು ಮರಗಳನ್ನು ಉಳಿಸಿದರೆ ನಾಳೆ ಅವು ನಮ್ಮನ್ನು ಉಳಿಸುತ್ತವೆ. ಆದ್ದರಿಂದ ಒಬ್ಬ ವ್ಯಕ್ತಿ ಒಂದು ಮರ ಎಂಬ ಧ್ಯೇಯದೊಂದಿಗೆ ಹೆಚ್ಚು ಹೆಚ್ಚು ಮರಗಳನ್ನು ನೆಟ್ಟು ಅರಣ್ಯಗಳನ್ನು ಸಂರಕ್ಷಿಸಿ ಹಸಿರು ಹಾಗೂ ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸೋಣ.

0: ಮುಂದಿನದಾಗಿ ನೀರಿನ ಸಂರಕ್ಷಣೆಯ ಬಗ್ಗೆ ಜ್ಯೋತ್ಸ್ನಾ ಅವರಿಂದ ತಿಳಿಯೋಣ ಬನ್ನಿ.
1: ಭೂಮಿಯ ಮೇಲಿನ ಎಲ್ಲ ಜೀವಿಗಳು ಉಳಿಯಲು ನೀರು ಅತ್ಯಗತ್ಯ ಅಂಶವಾಗಿದೆ. ಪ್ರಪಂಚವು 70% ನೀರಿನಿಂದ ತುಂಬಿದೆ. ಆದರೆ ಕೇವಲ 2% ಕಡಿಮೆ ನೀರು ಮಾತ್ರ ಮಾನವನ ಬಳಕೆಗೆ ಯೋಗ್ಯವಾಗಿದೆ. ಮನುಷ್ಯರ ಉಳಿವಿಗೆ ನೀರು ಅತ್ಯಂತ ಮುಖ್ಯವಾದ ವಸ್ತುವಾಗಿದೆ. ಅದನ್ನು ಸಂರಕ್ಷಿಸಬೇಕು. ನೀರು ಇಲ್ಲದಿದ್ದರೆ ಮನುಷ್ಯರು ಮಾತ್ರವಲ್ಲ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ಕಣ್ಮರೆಯಾಗುತ್ತದೆ. ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದರೂ ನೀರನ್ನು ನಾವು ಪ್ರಯೋಗಾಲಯದಲ್ಲಿ ತಯಾರಿಸಲು ಸಾಧ್ಯವಿಲ್ಲ. ಪ್ರಕೃತಿ ನಮ್ಮ ಮೇಲೆ ಕೃಪೆ ತೋರಿ ಮಳೆ ಸುರಿಸಬೇಕು. ಅದಕ್ಕೆ ಪೂರಕ ವಾತಾವರಣವನ್ನು ನಾವಿಲ್ಲಿ ಕಲ್ಪಿಸಬೇಕು. ಇಂದು ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಕೈಗಾರಿಕೆಯಿಂದಾಗಿ ನೀರಿನ ಬಿಕ್ಕಟ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಈ ನೀರಿನ ಸಮಸ್ಯೆಗೆ ಜಲ ಸಂರಕ್ಷಣೆ ಒಂದೇ ದಾರಿಯಾಗಿದೆ. ನಮ್ಮ ಅನೇಕ ಸುಧಾರಿತ ಜೀವನ ಕ್ರಮಗಳಿಂದ ನೀರಿನ ಉಳಿತಾಯಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡಬೇಕು. ನೀರನ್ನು ಮಿತವಾಗಿ ಬಳಸುವುದು, ಮನೆಯಲ್ಲಿ ಪೈಪ್ ಕೆಟ್ಟು ಹೋಗಿ ನೀರು ಪೋಲಾಗುತ್ತಿದ್ದರೆ ತಕ್ಷಣ ದುರಸ್ತಿ ಮಾಡುವುದು, ಕಡ್ಡಾಯವಾಗಿ ಪ್ರತಿ ಮನೆ ಮತ್ತು ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ಅಳವಡಿಸುವುದು, ಕೆರೆ ನದಿಗಳ ಮೂಲ ಮಲಿನವಾಗದಂತೆ ಎಚ್ಚರ ವಹಿಸಬೇಕು. ಪ್ರಕೃತಿ ಪರಿಸರದ ಸಂರಕ್ಷಣೆಗೆ ಒತ್ತು ನೀಡುವುದು, ಮಕ್ಕಳಿಗೆ ಬಾಲ್ಯದಲ್ಲಿ ನೀರಿನ ಸಂರಕ್ಷಣೆ ಮಿತ ಬಳಕೆಯ ಬಗ್ಗೆ ಅರಿವು ಮೂಡಿಸುವುದು, ನೀರಿನ ಬಳಕೆಯ ಬಗೆಗಿನ ಜಾಗೃತಿಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳುವುದು. ಇಂದು ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಿದೆ ಮತ್ತು ಅವಶ್ಯಕತೆಗಳನ್ನು ಪೂರೈಸಲು ಇಂದು ನೀರನ್ನು ಉಳಿಸುವ ಮೂಲಕ ಭವಿಷ್ಯವನ್ನು ಸಂರಕ್ಷಿಸಬೇಕು. ನೀರನ್ನು ಮಿತವಾಗಿ ಬಳಸಿ ಸಂರಕ್ಷಿಸಿ ಜೀವಜಲವನ್ನು ಉಳಿಸುವ ಧ್ಯೇಯ ನಮ್ಮದಾಗಲಿ.
0: ಬಹಳ ಅರ್ಥಪೂರ್ಣ ಮಾತು. ಹಾಗಾದರೆ ಪ್ರಕೃತಿಯನ್ನು ರಕ್ಷಿಸಲು ನಾವು ದಿನನಿತ್ಯ ಏನು ಮಾಡಬಹುದು ಎಂಬುದನ್ನು ಚೈತ್ರ ಅವರು ತಿಳಿಸುತ್ತಾರೆ.
2: ಪ್ರಕೃತಿ ನಮ್ಮ ಜೀವನದ ಆಧಾರವಾಗಿದೆ. ಗಾಳಿ, ನೀರು, ಮಣ್ಣು, ಮರಗಳು ಮತ್ತು ಪ್ರಾಣಿಗಳು ಎಲ್ಲವೂ ಪ್ರಕೃತಿಯ ಅಮೂಲ್ಯ ಕೊಡುಗೆಗಳಾಗಿವೆ. ಆರೋಗ್ಯಕರ ಮತ್ತು ಸುಂದರ ಜೀವನಕ್ಕಾಗಿ ಪ್ರಕೃತಿಯನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಪ್ರಕೃತಿಯನ್ನು ರಕ್ಷಿಸಲು ನಾವು ಕೆಲವು ಸರಳ ಕ್ರಮಗಳನ್ನು ಅನುಸರಿಸಬಹುದು. ಮೊದಲನೆಯದಾಗಿ, ಹೆಚ್ಚು ಹೆಚ್ಚು ಮರಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಬೇಕು. ಮರಗಳು ಶುದ್ಧ ಗಾಳಿಯನ್ನು ನೀಡುತ್ತವೆ ಮತ್ತು ಪರಿಸರವನ್ನು ಸಮತೋಲನದಲ್ಲಿರಿಸುತ್ತವೆ. ಎರಡನೆಯದಾಗಿ, ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸಬೇಕು. ಮಳೆ ನೀರನ್ನು ಸಂಗ್ರಹಿಸುವ ಅಭ್ಯಾಸವನ್ನು ಬೆಳೆಸಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಬಟ್ಟೆಯ ಚೀಲಗಳನ್ನು ಬಳಸಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಒಣಕಸ ಮತ್ತು ತೇವ ಕಸವನ್ನು ಪ್ರತ್ಯೇಕಿಸಿ ಸರಿಯಾಗಿ ವಿಲೇವಾರಿ ಮಾಡಬೇಕು. ವಿದ್ಯುತ್ ಮತ್ತು ಇಂಧನಗಳನ್ನು ಅಗತ್ಯವಿದ್ದಷ್ಟೇ ಬಳಸಬೇಕು. ಸಾಧ್ಯವಾದರೆ ನಡೆದು ಹೋಗುವುದು, ಸೈಕಲ್ ಅಥವಾ ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದು ಉತ್ತಮ. ಪಕ್ಷಿಗಳು, ಪ್ರಾಣಿಗಳು ಮತ್ತು ಸಸ್ಯಗಳನ್ನು ರಕ್ಷಿಸಬೇಕು. ಪರಿಸರ ಸ್ವಚ್ಛವಾಗಿರಲು ನಮ್ಮ ಮನೆ, ಶಾಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿ ಇಡಬೇಕು. ಪರಿಸರ ಸಂರಕ್ಷಣೆಯ ಬಗ್ಗೆ ಇತರರಿಗೂ ಅರಿವು ಮೂಡಿಸಬೇಕು. ಕೊನೆಗೆ, ಪ್ರಕೃತಿಯನ್ನು ಉಳಿಸುವುದು ನಮ್ಮ ಭವಿಷ್ಯವನ್ನು ಉಳಿಸುವಂತೆಯೇ ಆಗಿದೆ. ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ನಾವು ಪ್ರಕೃತಿಯನ್ನು ಕಾಪಾಡಬಹುದು. ಪ್ರಕೃತಿಯನ್ನು ಉಳಿಸಿ ಭವಿಷ್ಯವನ್ನು ಬೆಳೆಸಿ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ

0: ಪ್ರಕೃತಿ ನಮ್ಮ ಜೀವನದ ಶ್ರೇಷ್ಠ ಗುರು ಎಂಬುದನ್ನು ಕೇಳಿದ್ದೆ, ನೀವು ಅದನ್ನು ಒಪ್ಪುತ್ತೀರಾ ಪ್ರಶಾಂತ್ ಅವರೇ?
1: ಹೌದು, ಒಪ್ಪಿದ್ದೇನೆ. ಪ್ರಕೃತಿ ನಮ್ಮ ಅಗತ್ಯಗಳನ್ನು ಪೂರೈಸುತ್ತದೆ, ಆದರೆ ನಮ್ಮ ದುರಾಸೆಯನ್ನು ಎಂದಿಗೂ ಪೂರೈಸುವುದಿಲ್ಲ. ಪ್ರಕೃತಿ ಎಂದರೆ ಕೇವಲ ಮರ, ಗಿಡ, ನದಿ, ಬೆಟ್ಟ, ಸಮುದ್ರ ಅಥವಾ ಪಕ್ಷಿಗಳಲ್ಲ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ, ಬದುಕಲು ಬೇಕಾದ ಪ್ರತಿಯೊಂದು ಪ್ರಕೃತಿಯ ಅಮೂಲ್ಯ ಕೊಡುಗೆ. ಆದ್ದರಿಂದ ಪ್ರಕೃತಿಯನ್ನು ಕಾಪಾಡುವುದು ಎಂದರೆ ನಮ್ಮ ಜೀವನವನ್ನೇ ಕಾಪಾಡಿದಂತಾಗಿದೆ. ಪ್ರಕೃತಿ ಮಾತನಾಡುವುದಿಲ್ಲ, ಆದರೆ ಅದು ಪ್ರತಿದಿನ ನಮಗೆ ಬದುಕಿನ ಅಮೂಲ್ಯ ಪಾಠಗಳನ್ನು ಕಲಿಸುತ್ತದೆ. ಮರಗಳು ಕಲ್ಲು ಹೊಡೆದವರಿಗೂ ನೆರಳು, ಹಣ್ಣು ಮತ್ತು ಪ್ರಾಣವಾಯುವನ್ನು ನೀಡುತ್ತವೆ. ಅವು ನಮಗೆ ಕ್ಷಮೆ, ನಿಸ್ವಾರ್ಥ ಸೇವೆ ಹಾಗೂ ದಾನ ಗುಣವನ್ನು ಕಲಿಸುತ್ತವೆ. ನದಿಗಳು ಎಷ್ಟೇ ಅಡೆತಡೆಗಳು ಬಂದರೂ ತಮ್ಮ ಹರಿವನ್ನು ನಿಲ್ಲಿಸುವುದಿಲ್ಲ. ಅವು ನಮಗೆ ಸತತ ಪ್ರಯತ್ನ, ತಾಳ್ಮೆ ಮತ್ತು ಗುರಿಯ ಕಡೆಗೆ ಮುನ್ನಡೆಯುವ ಛಲವನ್ನು ಕಲಿಸುತ್ತವೆ. ಸೂರ್ಯನು ಪ್ರತಿದಿನ ಸಮಯಕ್ಕೆ ಉದಯಿಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾನೆ. ಇದರಿಂದ ಸಮಯ ಪಾಲನೆ ಮತ್ತು ಕರ್ತವ್ಯ ನಿಷ್ಠೆಯ ಮಹತ್ವವನ್ನು ಅರಿಯಬಹುದು. ಆದ್ದರಿಂದ ನಾವು ಪ್ರತಿಯೊಬ್ಬರೂ ವರ್ಷಕ್ಕೆ ಕನಿಷ್ಠ ಒಂದು ಮರವನ್ನು ನೆಡೋಣ. ನೀರನ್ನು ಮಿತವಾಗಿ ಬಳಸೋಣ. ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸೋಣ.

ಇಂದಿನ ಕಾರ್ಯಕ್ರಮದ ಮೂಲಕ ಪ್ರಕೃತಿಯ ಮಹತ್ವ, ಪರಿಸರ ಸಮಸ್ಯೆಗಳು ಹಾಗೂ ನಮ್ಮ ಜವಾಬ್ದಾರಿಗಳ ಬಗ್ಗೆ ತಿಳಿದುಕೊಂಡೆವು. ಈ ಮಾಹಿತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪರಿಸರ ಸಂರಕ್ಷಣೆಗೆ ಕೈಜೋಡಿಸೋಣ. ಇಲ್ಲಿಯವರೆಗೆ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಪರಿಸರವನ್ನು ಕಾಪಾಡಿ.

0: ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನದ ಅಂಗವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸಂ ಪಿನ್ನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮತ್ ಭಾಗವಹಿಸರು ಬ್ಯಾರಿ ಬಾಸರ ಹೆಸರ ಸಂಸ್ಕೃತಿ ನಿಂಗಲ ಧ್ವನಿರೋ ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆ ಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಸಿಡಬ್ಲ್ಯೂಡಿಟಿ ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ಧವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು, ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಕೆಪಿಎಸ್ಸಿ ಸೇರಿದಂತೆ ವಿವಿಧ ಉದ್ಯೋಗಾಕಾಂಕ್ಷಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 MBBS ಸೀಟುಗಳ ಪ್ರವೇಶಾತಿ ನಡೆಸಲು ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 MBBS ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ ಮುನ್ನ ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ 100 ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
3: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ. ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಹಿಂದಿನ ಸಂಚಿಕೆಯಲ್ಲಿ ಜಗತ್ತಿನಲ್ಲಿ ಏನೆಲ್ಲ ಸಮಸ್ಯೆ ಸೃಷ್ಟಿಸುವ ಬುರುಡೆಯ ಕುರಿತು ಮಾತನಾಡಿದ್ದೆ. ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಬರೆದ ಬುರುಡೆ ಬುರುಡೆ ಸಾಂಗ್ನ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ್ದೆ. ಜಗತ್ತನ್ನು ಉದ್ಧರಿಸುವ ಮತ್ತು ನಿರ್ನಾಮ ಮಾಡಬಹುದಾದ ಎರಡೂ ಬಗೆಯ ವಿಚಿತ್ರ ಗುಣಲಕ್ಷಣಗಳು ಮೆದುಳಿನೊಳಗೆ ವ್ಯಕ್ತವಾಗಿರುತ್ತವೆ. ಇಂಥದ್ದೊಂದು ಮೆದುಳನ್ನ ಕುರಿತು ಅಪ್ಪಟ ಜನಪದೀಯ ಧಾಟಿಯಲ್ಲಿ ಬುರುಡೆ ಬುರುಡೆ ಎಂಬ ಸಾಲುಗಳನ್ನು ಬರೆದು ಮನುಷ್ಯನ ವಿಚಿತ್ರ ಗುಣವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಹಂಸಲೇಖ ಗೀತೆಯ ವೈಶಿಷ್ಟ್ಯ. ಬುರುಡೆ ಬುರುಡೆ ಎಂದು ತಾರಕ ಸ್ವರದಲ್ಲಿ ಶುರುವಾಗುವ ಈ ಹಾಡು ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಂತೆ ಆದರೆ ಬುದ್ಧಿ ಒಂದಿಲ್ಲ ಅಂತ ತಾತ್ವಿಕತೆಯ ಸ್ಟೇಟ್ಮೆಂಟ್ನೊಂದಿಗಿನ ಪಲ್ಲವಿಯೊಂದಿಗೆ ಪಲ್ಲವಿಸುತ್ತದೆ. ಈ ಬುದ್ಧಿ ಇಲ್ಲದ ಕಾರಣಕ್ಕಾಗಿಯೇ ಜಗತ್ತಿನಲ್ಲಿ ಯುದ್ಧ ಆಗ್ತಾ ಇರೋದು ಕಣ್ಣ ಮುಂದಿನ ಸತ್ಯ. ಇನ್ನೇನು ಶಾಂತಿ ಒಪ್ಪಂದದ ಮಾತುಕತೆ ಫಲಪ್ರದವಾಗಿ ಯುದ್ಧೋನ್ಮಾದ ನಿಲ್ಲುತ್ತದೆ ಎಂದುಕೊಳ್ಳುತ್ತಿರುವಾಗಲೇ ಮತ್ತೆ ಬಾಂಬ್ ಹಾಕುವ ಬೆದರಿಕೆಗಳೂ ಕೇಳಿಬರುತ್ತಿವೆ. ನಾನು ಯಾವಾಗ ಬೇಕಾದರೂ ಬಾಂಬ್ ಹಾಕಬಹುದು ಅಂತ ದೊಡ್ಡಣ್ಣ ಹೇಳುತ್ತಿರುವುದರಿಂದ ಯುದ್ಧ ಇನ್ನೇನು ಮುಗಿಯಲಿದೆ ಎಂದುಕೊಳ್ಳುವ ಹೊತ್ತಿಗೆ ಬೇರೊಂದು ಬಗೆಯ ಜಗಳಗಳು ಶುರುವಾಗುವ ಆತಂಕವೂ ಜೊತೆಯಾಗುತ್ತಿದೆ. ಯುದ್ಧ ಮಾಡುವ ಮನುಷ್ಯ ಮನಸ್ಸಿನ ವಿಕೃತಿಯನ್ನು ಕನ್ನಡದ ಬುರುಡೆ ಸಾಂಗ್ ಬಿಟ್ಟರೆ ಬೇರೆ ಯಾವ ಪದ್ಯವೂ ಇಲ್ಲವೇ ಎಂಬ ಅಚ್ಚರಿ ಮೂಡುವ ಹಾಗೆ ಎನ್ನುವಷ್ಟರ ಮಟ್ಟಿಗೆ ಹಂಸಲೇಖ ಸೃಜನಶೀಲತೆಯನ್ನು ಚರಿಸಿದ್ದಕ್ಕೂ ಕಾರಣವಿದೆ. ಏಕೆಂದರೆ ನಮ್ಮಲ್ಲಿ ಬಹಳಷ್ಟು ಕಮರ್ಷಿಯಲ್ ಸಿನಿಮಾಗಳು ಹಿಂಸೆಯನ್ನು ವೈಭವೀಕರಿಸಿ ಮನುಷ್ಯನೊಳಗಿನ ವಿಕೃತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸುವುದರ ಕಡೆಗೆ ಗಮನ ಹರಿಸುತ್ತವೆ. ಸಿನಿಮಾದೊಳಗೂ ಯುದ್ಧ, ಸಿನಿಮಾದ ಹೊರಗೂ ಬೇರೆ ಬೇರೆ ಕಾರಣಗಳಿಗಾಗಿ ನಡೆಯುವ ಸೆಣಸಾಟ, ಸಿನಿಮಾ ಮೂಲಕ ಹೊರಹೊಮ್ಮುವ ರಕ್ತಪಾತದಿಂದ ಕಣ್ಣಿಗೆ ರಾಚುವ ಹಿಂಸೆ, ಅದನ್ನು ಗಮನಿಸುತ್ತಾ ಒಡಲೊಳಗೆ ರಕ್ತ ಕುದಿಸಿಕೊಳ್ಳುವ ಆಂತರಿಕ ಯುದ್ಧದ ತಾಕಲಾಟ, ಕೊನೆಗೆ ನೀನ್ಯಾರ ಪರ ಎಂದಾಗ ನಾನು ಇಂಥವರ ಪರ ಎಂದಷ್ಟೇ ಹೇಳಬೇಕಾದ ಅನಿವಾರ್ಯತೆ. ನಾನು ಅಹಿಂಸೆಯ ಪರ, ಎಲ್ಲಾ ಬಗೆಯ ಯುದ್ಧಗಳ ವಿರುದ್ಧ ಅಂತ ಹೇಳಿದರೆ ಆದರ್ಶದ ಪಿತ್ತ ನೆತ್ತಿಗೇರಿಸಿಕೊಂಡವ ಎಂದು ಪಟ್ಟಕಟ್ಟುವ ಅಪಾಯ ಎಲ್ಲ ಕಾಲಗಳಲ್ಲೂ ಇರುತ್ತವೆ. ಅಂಥ ಅಪಾಯದ ಸಂದರ್ಭಗಳನ್ನೆಲ್ಲ ನೈತಿಕ ಗಟ್ಟಿತನದೊಂದಿಗೆ ಎದುರುಗೊಳ್ಳುವ ಶಕ್ತಿಯನ್ನ ಸಿನಿಮಾ ಗೀತೆಗಳು ಕಟ್ಟಿಕೊಟ್ಟಿವೆ. ಕನ್ನಡ ಸಿನಿಮಾ ಗೀತೆಗಳಿಗೆ ಇಂಥದ್ದೊಂದು ಶಕ್ತಿ ಇದೆ. ಈ ದೃಷ್ಟಿಯಿಂದ ಇಡೀ ಮನುಕುಲಕ್ಕೆ ಬೇಕಾದಂತಹ ತತ್ವಗಳನ್ನು ಜನಪ್ರಿಯ ಶೈಲಿಯಲ್ಲಿ ಸಿನಿಮಾ ಗೀತೆಗಳು ದಾಟಿಸಿರುವುದನ್ನು ಹಲವರು ಗಮನಿಸಿಯೇ ಇಲ್ಲ ಅನಿಸುತ್ತೆ.

ಹಂಸಲೇಖ ಬರೆದ ಮತ್ತೊಂದು ಗೀತೆ ಜಗವೇ ಒಂದು ರಣರಂಗ. 1988 ನವೆಂಬರ್ 24 ಬಿಡುಗಡೆಯಾಗಿದ್ದ ಈ ಸಿನಿಮಾವನ್ನು ವಿ ಸೋಮಶೇಖರ್ ನಿರ್ದೇಶಿಸಿದ್ರು. ಇದರ ಸಂಭಾಷಣೆ, ಗೀತೆ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದ್ದಾಗಿತ್ತು. ಈ ಸಿನಿಮಾದೊಳಗೆ ಇದು ಮೂಡಿ ಬರುವ ಸಂದರ್ಭ ಬೇರೆಯದ್ದೇ. ಹೀರೋ ಹತಾಶನಾದಾಗ ಈ ಹಾಡು ಕೇಳಿ ಬರುತ್ತದೆ. ಹತಾಶನಾಗದೆ ಮುನ್ನುಗ್ಗಬೇಕು ಎಂಬ ಆಶಾವಾದ ದಾಟಿಸುವ ಹಾಡಾಗಿ ಇದು ಕೇಳಿ ಬರುತ್ತದೆ. ಈ ಹಂತದಲ್ಲಿ ಜಗವೇ ಒಂದು ರಣರಂಗ ಎಂಬ ಇಂಟರ್ಪ್ರಿಟೇಷನ್ ಅನ್ನು ಹಂಸಲೇಖ ಕೊಡುತ್ತಾರೆ. ಪ್ರಬಲರು ಮತ್ತು ದುರ್ಬಲರ ನಡುವೆ ನಡೆಯುವ ಯುದ್ಧ ಎಲ್ಲೆಲ್ಲಿ ನಡೆಯುತ್ತದೆ ಎಂಬ ವಿವರ ನೀಡುತ್ತಲೇ ವಿವಿಧ ಬಗೆಯ ಯುದ್ಧಗಳನ್ನು ಹೇಗೆ ಎದುರಿಸುತ್ತಾ ಸಾಗಬೇಕು ಎಂದು ತಿಳಿಸಿಕೊಡುತ್ತವೆ. ಅಮೆರಿಕ ಸಾರಿರುವ ಈಗಿನ ಯುದ್ಧದ ಸಂದರ್ಭದಲ್ಲಿ ಈ ಹಾಡಿನೊಳಗೆ ಒಂದು ಪಾಠವಿದೆ. ಎಲ್ಲರೂ ಅವರವರ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸ್ತಾ ಸಾಗಿದರೆ ಈ ಜಗಳ ರಗಳೆ ಯುದ್ಧಗಳ ಕಿರಿಕಿರಿಯೇ ಇರುವುದಿಲ್ಲ ಎನ್ನುವುದನ್ನು ಸೂಕ್ಷ್ಮವಾಗಿ ತನ್ನ ಪಲ್ಲವಿಯ ಆರಂಭಿಕ ಸಾಲುಗಳ ಮೂಲಕವೇ ಹೇಳಿಬಿಡುತ್ತದೆ. ಜಗತ್ತನ್ನ ರಣರಂಗ ಅಂತ ಗುರುತಿಸಿ ಈ ವರ್ತಲದಿಂದ ಹೊರಬರುವ ಆಪ್ತವಾದ ಸೂತ್ರವನ್ನು ಈ ಕವಿತೆಯ ಸಾಲುಗಳು ಹೇಳಿಕೊಡುತ್ತವೆ.

ಹಂತ ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಘ, ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೇ ಮಹಾರಾಜ, ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ. ಈ ಸಾಲುಗಳನ್ನು ಕೇಳಿ ಉಳಿದ ಸಾಲುಗಳನ್ನು ಕೇಳಬೇಕು. ಇಲ್ಲದಿದ್ದರೆ ಸದಾ ಜಗಳಕ್ಕಿಳಿಯುವ ಹುನ್ನಾರದೊಂದಿಗೆ ಇರುವವರು ದುರ್ಬಲರೊಂದಿಗೆ ಕಾದಾಡಿ ಜಯ ಸಾಧಿಸಿ ತಾನು ಸಮರ ಸಾಮ್ರಾಟ ಎಂದು ಬಿಂಬಿಸಿಕೊಳ್ಳುವ ಮನಸ್ಸಿನವರಿಗೆ ಪೂರಕವಾಗಬಹುದಾದ ಗೀತೆ ಎಂಬ ತಪ್ಪು ಕಲ್ಪನೆ ರವಾನೆಯಾಗಿ ಬಿಡುವ ಸಂಭವವಿದೆ. ಈ ಪಲ್ಲವಿ ಸಾಲುಗಳೊಳಗೆ ಅಡಗಿರುವ ಗೂಢಾರ್ಥವನ್ನು ಅರ್ಥೈಸಿಕೊಂಡು ಮುಂದಿನ ಸಾಲುಗಳನ್ನು ಕೇಳಿಸಿಕೊಳ್ಳಬೇಕು. ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವ ಸಾಲುಗಳು ಕುದ್ಲಿಗೇಡಿ ಅಥವಾ ಕೇಡು ಉಂಟು ಮಾಡುವ ಮನಸ್ಸುಗಳಿಂದ ಸೃಷ್ಟಿಯಾಗಬಹುದಾದ ರಣರಂಗವನ್ನು ಮಾರ್ಪಡಿಸಬಹುದಾದ ಕಾಯಕ ತತ್ವದ ವಿಶೇಷತೆಯನ್ನು ಪರಿಚಯಿಸುತ್ತವೆ. ಕೆಲಸವಿಲ್ಲದೆ ಇರುವವರ ಮೈಂಡ್ ಯಾವತ್ತೂ ಅಪಾಯಕಾರಿ, ಅದು ದೆವ್ವಗಳ ಗೂಡಾಗಿರುತ್ತದೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಉದ್ಯೋಗವಿಲ್ಲದವನೊಬ್ಬ ನಿಷ್ಪ್ರಯೋಜಕ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದನಂತೆ ಎಂಬರ್ಥ ಧ್ವನಿಸುವ ಗಾದೆ ಮಾತು ಜಗತ್ತಿನಲ್ಲಿ ಉಂಟಾಗುವ ಎಲ್ಲಾ ಬಗೆಯ ಕಂಟಕಗಳು ಸುಮ್ಮನೆ ಕುಳಿತು ತೊಡವಿಕೊಳ್ಳುವವರಿಂದಲೇ ಎನ್ನುವುದನ್ನು ಈ ಗೀತೆಯ ಸಾಲುಗಳು ಧ್ವನಿಸುತ್ತವೆ. ನೀವು ಸುಮ್ಮನೆ ಯೋಚಿಸಿ, ಅಶೋಕ ಸಾಮ್ರಾಟ ಅದೆಷ್ಟೋ ಯುದ್ಧಗಳನ್ನು ಗೆದ್ದ ನಂತರ ಜ್ಞಾನೋದಯದ ಪರಿಧಿಗೆ ಬಂದು ಬುದ್ಧ ತತ್ವದ ಪ್ರತಿಪಾದಕನಾದ, ನಮ್ಮಲ್ಲಿಯೇ ಅರಳಿಕೊಂಡ ಜೈನ ಧರ್ಮದ ಅಹಿಂಸೆಯ ತತ್ವದೊಳಗೆ ಎದ್ದು ಕಾಣುವ ದೃಷ್ಟಿಯುದ್ಧ ಜಲಯುದ್ಧದ ಪರಿಕಲ್ಪನೆಗಳು ಮನುಷ್ಯನ ಭಾವಗಳನ್ನು ಮಣಿಸುವ ಜಗತ್ತಿನ ಬಹುದೊಡ್ಡ ರಾಗಗಳಂತೆಯೇ ಭಾಸವಾಗುತ್ತವೆ. ಒಬ್ಬರು ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿ ದೇಶ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದು, ಹಾಗೆ ವಶಪಡಿಸಿಕೊಳ್ಳುತ್ತಲೇ ಸಾಮ್ರಾಟರೆಂದು ಮೆರೆಯುವುದು, ಆಮೇಲೆ ಭಯ ಹುಟ್ಟಿಸುವುದು, ಮತ್ತೆ ಯುದ್ಧಕ್ಕಿಳಿಯುವುದು. ಯುದ್ಧದ ಈ ಘಟನಾವಳಿಗಳು ವಿವಿಧ ಕಾಲಘಟ್ಟಗಳಲ್ಲಿ ಪುನರಾವರ್ತಿತ ಆಗ್ತಾನೇ ಇರ್ತವೆ. ಯುದ್ಧ ಸಾರುವವರೊಬ್ಬರು, ರಣರಂಗದಲ್ಲಿ ಯುದ್ಧಗೈದು ಮಡಿಯುವವರು ಬೇರೆಯವರು, ಗೆಲುವಿನ ಶ್ರೇಯಸ್ಸು ಪಡೆದು ಮತ್ತೆ ಸಾಮ್ರಾಜ್ಯ ವಿಸ್ತರಣೆ ಮಾಡುತ್ತಾ ಸಾಗುವವರು ದೊರೆಗಳೆನಿಸಿಕೊಂಡುವರು. ಇಲ್ಲಿ ಆದೇಶಕ್ಕೆ ತಲೆವಾಗಿ ನಿಜದ ಕಾಯಕ ತತ್ವವನ್ನು ಜೀವಂತವಾಗಿಸಿದ್ದು ಸೈನಿಕರು ಎಂಬ ಸತ್ಯವನ್ನ ಮನುಷ್ಯ ಜಗತ್ತು ಬೇಕಂತಲೇ ಅರ್ಥೈಸಿಕೊಂಡಿಲ್ಲ ಎನಿಸುತ್ತದೆ. ಹೀಗಾಗಿಯೇ ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವುದು ತಾರ್ಕಿಕ ಪರಿಹಾರದ ದಾರಿ ಹೊಳೆಸುವ ವಿವೇಕವಾಗಿ ಕಾಣಿಸುತ್ತದೆ. ಈ ಹಾಡಿನಲ್ಲಿ ರಾಜ್ಕುಮಾರ್ ಅವರ ಧ್ವನಿ ಕೇಳಿಬರುತ್ತದೆ. ಅವರ ಧ್ವನಿ ಎಷ್ಟು ಅಗಾಧವಾಗಿದೆ ಎಂದರೆ ಮನುಷ್ಯರೆಲ್ಲರ ಅಂತರಾತ್ಮವನ್ನು ಜಾಗೃತಗೊಳಿಸುವ ರೂಪಕವಾಗಿ ಕಿವಿಗೆ ಇಂಪನ್ನು ದಾಟಿಸಿ ಬಿಡುತ್ತದೆ. ದುಡಿಯೋ ಆತ್ಮಬಲದಸ್ತ್ರ ಅಂದ್ರೇನು? ದೊರೆಗಳು ನಮ್ಮ ನಾಡಿನ ದುಡಿವ ಕೈಗಳಿಗೆ ದುಡಿಮೆಯ ಬೇರೆ ಬೇರೆ ಅವಕಾಶಗಳನ್ನು ಸೃಷ್ಟಿಸಬೇಕು. ದುಡಿಯುವುದು ಅಂದರೆ ನಿರ್ದಿಷ್ಟವಾದ ಕೆಲಸವನ್ನು ನಿರ್ವಹಿಸುತ್ತಾ ಜಗತ್ತಿಗೆ ಕಾಣಿಕೆಗಳನ್ನು ನೀಡಿದ ಭಾವದೊಳಗೆ ಅಂತರಾತ್ಮವನ್ನು ಪ್ರಬಲಗೊಳಿಸಿಕೊಳ್ಳುವುದು ಎಂದರ್ಥ. ನನ್ನ ಪಾಲಿನ ಕೆಲಸ ಮಾಡ್ತಾ ಮಾಡ್ತಾ ಅದು ಕೊಡುಗೆಯ ಸೋರ್ಸ್ ಆಗುವ ಹಾಗೆ ನಾನು ಪರಿವರ್ತನೆಗೊಳ್ಳೋದು. ಈ ಪರಿವರ್ತನೆಯ ಹಾದಿಯಲ್ಲಿ ಆತ್ಮಸಂತೋಷ ಉಂಟಾಗುತ್ತದೆ. ಸದಾ ಕೆಲಸವನ್ನೇ ಧ್ಯಾನಿಸಿದಾಗ ಉಳಿದವರನ್ನು ತೊಡವಿಕೊಳ್ಳುವ ಪ್ರಮೇಯವೇ ಎದುರಾಗುವುದಿಲ್ಲ. ಆದರೆ ತೊಡವಿಕೊಳ್ಳುವ ದುರ್ಗುಣ ದೊರೆಗಳನ್ನೂ ಪ್ರಜೆಗಳನ್ನೂ ಕಾಡುತ್ತಾ ಇಡೀ ವಿಶ್ವವೇ ರಣರಂಗವಾಗುವುದು ಅಂಥದ್ದೊಂದು ಆತ್ಮಬಲ ಎಲ್ಲೆಡೆಯೂ ಇಲ್ಲದೆ ಇರುವಾಗ. ಈ ಗೀತೆಯ ಆರಂಭಿಕ ಫಿಲಾಸಫಿಯನ್ನ ಮೊದಲ ಚರಣದಲ್ಲಿ ಅಧಿಕೃತವಾಗಿ ತಾರಕಸ್ವರದಲ್ಲಿ ಘೋಷಿಸಿಬಿಡುತ್ತಾರೆ ಹಂಸಲೇಖ.

ಮೊದಲ ಚರಣ ಹೀಗಿದೆ: ತಿರುಗೋ ಭೂಮಿಯಲ್ಲಿ ನಡೆಯೋ ಬಾಳಿನಲ್ಲಿ ಏನೂ ನಿಲ್ಲದಮ್ಮ ರಾಜ, ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲದಿಲ್ಲ ರಾಜ ಅನ್ನುವಂಥ ಸಾಲುಗಳು. ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲೋದಿಲ್ಲ ರಾಜ ಎನ್ನುವ ಸಾಲನ್ನು ಈಗಿನ ಯುದ್ಧ ಸಾರುವ ಮನಸ್ಥಿತಿಯ ಆಧುನಿಕ ರಾಜರುಗಳಿಗಾಗಿಯೇ ಬರೆದಂತಿದೆ ಹಂಸಲೇಖ. ಊರ ಉಸಾಬರಿಯನ್ನ ವಾಚಾಳಿತನ ಮತ್ತು ದೃಶ್ಯದ ಆರ್ಭಟಗಳೊಂದಿಗೆ ಕಾಣಿಸುವ ಈಗಿನ ಸೋಷಿಯಲ್ ಮೀಡಿಯಾವನ್ನು ದಿನ ಕಳೆವ ಜಾಲ ಅನ್ನೋ ಸಾಲು ನೆನಪಿಸುತ್ತದೆ. ಚರಣ ಕನ್ಕ್ಲೂಡ್ ಆಗುವ ಸಂದರ್ಭದಲ್ಲಿ ಜನಸಾಮಾನ್ಯ ಇಂಥ ಜಗತ್ತಿನಲ್ಲಿ ಹೇಗಿರಬೇಕು ಎಂದು ತಿಳಿ ಹೇಳುತ್ತದೆ.

ದಾನವರ ಕೆಟ್ಟ ಮಾಯ, ಮಾನವರ ಸುಟ್ಟ ಗಾಯ ಎನ್ನುವ ಸಾಲುಗಳು ಎಲ್ಲ ಕದನಗಳು ಉಂಟು ಮಾಡುವ ತಲ್ಲಣಗಳ ಸಂಕೇತದಂತಿವೆ. ಯುದ್ಧ ಮಾಡುವ ರಾಕ್ಷಸ ಮನಸ್ಸುಗಳ ಕಾರಣಕ್ಕಾಗಿಯೇ ಮನುಷ್ಯರು ಸಾಯುತ್ತಾರೆ. ಹಾಗೆ ಸತ್ತ ನಂತರ ಅವರ ಸುಟ್ಟ ಗಾಯ ಹಾಗೆಯೇ ಉಳಿದುಕೊಳ್ಳುತ್ತದೆ. ಈ ಗಾಯವನ್ನು ಕೆದರಿ ಕದರಿ ಮತ್ತಷ್ಟು ಘಾಸಿಗೊಳಿಸುವ ರಾಕ್ಷಸರು ಮತ್ತೆ ಮತ್ತೆ ಹೊಟ್ಟಿಕೊಳ್ಳುತ್ತಾರೆ ಎನ್ನುವ ದಿಕ್ಕಿನಲ್ಲಿ ಹಂಸಲೇಖ ಹಾಡಿನ ಸಾಲುಗಳು ಮುಂದುವರಿಯುತ್ತವೆ. ಈ ರಣರಂಗದಲ್ಲಿ ಬದುಕೊಳ್ಳಿದರೆ, ಈ ರಾಕ್ಷಸರ ವಿರುದ್ಧದ ಯುದ್ಧದಲ್ಲಿ ಗೆದ್ದರೆ ನ್ಯಾಯವನ್ನು ನೀನೇ ಉಳಿಸಬೇಕು ಎಂಬ ಕಿವಿ ಮಾತನ್ನು ಹಂಸಲೇಖ ದಾಟಿಸ್ತಾರೆ. ಏಕೆಂದರೆ ಜನಸಾಮಾನ್ಯನೇ ನ್ಯಾಯ ಗೆಲ್ಲಿಸಿ ಶಾಂತಿಯನ್ನು ಪ್ರತಿಷ್ಠಾಪಿಸುವುದು ಅಲ್ಲವೇ. ಈ ಹಾಡು ಹೀಗೆ ಮಾಧುರ್ಯಪೂರ್ಣವಾಗಿ ಸಾಕ್ತಾ ಸಾಕ್ತಾ ರಾಜನಿಗೊಂದು ಮತ್ತು ಜನಸಾಮಾನ್ಯನಿಗೊಂದು ಸಲಹೆ ಕೊಡುತ್ತಾ ಮುನ್ನಡೆಯುತ್ತದೆ. ದೇಹಿ ಎನ್ನುವಾಗ, ನಿದ್ದೆ ಮಾಡುವಾಗ ಕತ್ತಿ ಎತ್ತಬೇಡ ರಾಜ ಎನ್ನುವ ಸಾಲುಗಳು ದುರ್ಬಲನ ಮುಂದೆ ಪ್ರತಾಪ ಮೆರೆಯಬೇಡ ಎಂಬುದನ್ನೇ ಎತ್ತಿ ಹಿಡಿಯುತ್ತದೆ.

ಶತ್ರು ಬೀಳುವಾಗ, ಯುದ್ಧ ಮಾಡುವಾಗ ಕರುಣೆ ಕಟ್ಟಿಯಿಡು ರಾಜ ಎಂಬ ಸಾಲುಗಳನ್ನು ಬಿಡಿಯಾಗಿ ಓದಿಕೊಂಡರೆ ಈ ಗೀತೆ ಹಿಂಸೆಯ ಪರವಾಗಿದೆ ಎನ್ನುವ ತಪ್ಪು ಕಲ್ಪನೆ ಹುಟ್ಟಿಕೊಂಡು ಬಿಡುತ್ತದೆ. ಅದನ್ನು ತಪ್ಪಿಸುವುದಕ್ಕಾಗಿಯೇ ರಾಜನಿಗೊಂದು ಇಲ್ಲಿ ಸಲಹೆ ಇದೆ. ಇದು ರಾಜನಿಗೂ ಜನಸಾಮಾನ್ಯ ಪ್ರಜೆಗೂ ಅನ್ವಯವಾಗುತ್ತದೆ. ಭೂಮಿಯಲ್ಲಿ ಹುಟ್ಟಿ ಬಂದ ಮೇಲೆ ಭೂಮಿಯ ಋಣ ತೀರಿಸಬೇಕಲ್ಲವೇ ಎನ್ನುವ ಪ್ರಶ್ನೆಯನ್ನ ಹಂಸಲೇಖ ಮುಂದಿಡುತ್ತಾರೆ. ರಾಜ ಬರೀ ಯುದ್ಧಗುಂಗಿನಲ್ಲಿಯೇ ಇರದೆ ಭೂಮಿಗಿಳಿದು ಭೂಮಿಯ ಜನರ ಋಣ ತೀರಿಸಬೇಕು. ಜನರು ಜಾಣತನದೊಂದಿಗೆ ದಿಟ್ಟ ಹೆಜ್ಜೆಗಳನ್ನಿಟ್ಟು ಕ್ರೂರತನಗಳನ್ನು ಅನ್ಯಾಯಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ತಂದುಕೊಳ್ಳಬೇಕು ಅನ್ನೋದನ್ನು ಆತ್ಮೀಯವಾಗಿ ಈ ಗೀತೆ ಕಟ್ಟಿ

0: ಇಟ್ಟ ಹೆಜ್ಜೆ ಇಟ್ಟು ಬಾ.
1: ಕನ್ನಡದ ಸಿನಿಮಾ ಲೋಕ ಹೀಗೆ ಪರೋಕ್ಷವಾಗಿ ಮನುಷ್ಯನೊಳಗಿನ ಕ್ರೌರ್ಯ ಮತ್ತು ಅದನ್ನು ಹತ್ತಿಕ್ಕುವ ಅನಿವಾರ್ಯತೆಯನ್ನ ಬೇರೆ ಬೇರೆ ವಿಧಗಳಲ್ಲಿ ಕಂಡರಿಸುತ್ತಲೇ ಇದೆ. 1990 ಬಿಡುಗಡೆಯಾದ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ್ದ ಮುತ್ತಿನ ಹಾರ ಸಿನಿಮಾದ ಹಾಡೊಂದನ್ನು ಹಂಸಲೇಖ ಅವರೇ ಬರೆದಿದ್ದು. ದೇವರು ಹೊಸೆದ ಪ್ರೇಮದ ದಾರ ಎನ್ನುವ ಸಾಲುಗಳು ಬದುಕಿನ ರಣರಂಗದೊಳಗೆ ಆಗುವ ಜಯ ದಿಗ್ವಿಜಯಗಳ ನಡುವೆ ಇರುವ ನಿರರ್ಥಕತೆಯನ್ನು ಅರ್ಥಪೂರ್ಣವಾಗಿ ಹಿಡಿದಿಟ್ಟಿವೆ. ಬಾಲಮುರುಳಿ ಕೃಷ್ಣ ಅವರು ಹಾಡಿದ್ದ ಹಂಸಲೇಖ ಸಂಗೀತ ಮತ್ತು ಸಾಹಿತ್ಯ ಎರಡೂ ಮೇಳವಿಸಿದ ಗೀತೆಯ ಸಾಲುಗಳು ಯುದ್ಧದ ಭೀಕರತೆ ದಾಟಿಸುವ ಕಳೆದುಕೊಳ್ಳುವ ದುಃಖವನ್ನು ಬಿಂಬಿಸುತ್ತವೆ.

ಶಾಸ್ತ್ರೀಯ ಸಂಗೀತದಲ್ಲಿ ಮೇರು ಶಿಖರವಾಗಿದ್ದ ಕಾಲದಲ್ಲಿ ಬಾಲಮುರಳಿ ಕೃಷ್ಣ ಅವರು ಈ ಸಿನಿಮಾಕ್ಕಾಗಿ ಹಾಡುತ್ತಾರೆ. ಯುದ್ಧದ ಕಾರಣಕ್ಕಾಗಿಯೇ ಮಗುವೊಂದನ್ನು ಕಳೆದುಕೊಳ್ಳುವ ಸೈನಿಕ ದಂಪತಿಯ ಎಲ್ಲ ತಾಕಲಾಟಗಳನ್ನು ಎಚ್ ಜಿ ರಾಜು ಅವರ ಸಿನಿಮಾಟೋಗ್ರಫಿ ಚಿತ್ರಿಸಿದರೆ ಅವೆಲ್ಲವುಗಳನ್ನು ಮರುಭೂಮಿಯ ಕ್ಯಾನ್ವಾಸ್ನಲ್ಲಿ ಅದ್ದೆ ತೆಗೆದು ಯುದ್ಧದ ನಶ್ವರತೆಯನ್ನು ಮನುಷ್ಯರ ಕಳೆದುಕೊಳ್ಳುವ ದರ್ದನ್ನು ಭಕ್ತವತ್ಸಲಂ ಅವರ ಸಂಕಲನದ ಕಸುಬುದಾರಿಕೆ ಹಿಡಿದಿಟ್ಟಿದೆ. ಇವೆಲ್ಲವುಗಳೊಂದಿಗೆ ಹಂಸಲೇಖ ಸಂಗೀತ ಸಾಹಿತ್ಯದ ಸಾಲುಗಳು ವಿಜೃಂಭಿಸುತ್ತವೆ.

ಇಡೀ ಹಾಡು ಬದುಕಿನ ರಣಾಂಗಣವನ್ನು ರಾಗಮಾಧುರ್ಯದೊಂದಿಗೆ ಕಾಣಿಸುತ್ತಾ ಕಾಣಿಸುತ್ತಾ ಕೇಳುಗರೆಲ್ಲರನ್ನೂ ಗೆಲ್ಲಿಸುವ ಹಂಬಲದ ಗಮ್ಯದ ಕಡೆಗೆ ಪಯಣಿಸುತ್ತಾ ಸಾಗುತ್ತದೆ. ಇಲ್ಲಿಯ ಎಲ್ಲಾ ದೃಶ್ಯಾವಳಿಗಳು ಯುದ್ಧದ ಪರಿಣಾಮದ ನಂತರ ಬರುವುದರಿಂದ ಗೀತೆಯಲ್ಲಿ ಕೇಳಿಬರುವ ಸೂರ್ಯ, ಭೂಮಿ, ತಾಯಿಯ ರೂಪಕಗಳು ಹಿಂಸೆಯ ಪರಿಣಾಮದ ಕಾವನ್ನು ಮನಕ್ಕೆ ನಾಟುವಂತೆ ಚಿತ್ರಿಸುತ್ತವೆ. ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗುವ ವ್ಯಂಗ್ಯವನ್ನು ಹಂಸಲೇಖನಿ ಎಷ್ಟು ಚೆನ್ನಾಗಿ ಹೇಳುತ್ತದೆ ಎಂದು ಹೇಳುವಾಗಲೂ ಮನಸ್ಸು ಒಮ್ಮೆ ಕಂಪಿಸಿಬಿಡುತ್ತದೆ.

ಇಲ್ಲಿ ಬೇಸಿಗೆಯಲ್ಲಿಯ ಸೂರ್ಯ ಭೂಮಿ ತಾಯಿಯನ್ನು ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ ಯಾವಾಗಲಾದರೂ ಸುಡಬಹುದು. ಹಾಗೆ ಸುಡುತ್ತಲೇ ಪ್ರೇಮಕ್ಕೂ ಅಗ್ನಿ ಪರೀಕ್ಷೆಯನ್ನೊಡ್ಡುತ್ತಾನೆ ಎಂಬ ವಿವರ ಪರಿಸರಕ್ಕೆ ತದ್ವಿರುದ್ಧದ ನಡವಳಿಕೆಯೊಂದಿಗಿನ ಮನುಷ್ಯ ಯುದ್ಧೋನ್ಮಾದಿಯಾಗಿ ಪ್ರೇಮವನ್ನೇ ಇಲ್ಲವಾಗಿಸಿಕೊಂಡ ಸಂದರ್ಭವನ್ನು ನೆನಪಿಸುತ್ತಿದೆ. ಸುಳಿವಿಲ್ಲದೆ ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗುವ ವೈರುಧ್ಯ ಹಲವು ಸತ್ಯಗಳನ್ನು ಹೇಳುತ್ತಿರುವಂತಿದೆ. ತಕ್ಷಣವೇ ಗೀತೆಯನ್ನು ಆಶಾವಾದದ ಮಗ್ಗಲಿಗೆ ಹಂಸಲೇಖ, ಬೇಡ ಎಂದರೆ ನಾವು ಸುಡದೇ ಇರುವುದೇ ನೋವು, ಸರಿಯೋ ಕಾಲದ ಜೊತೆಗೆ ವ್ಯಸನ ನಡೆಯುವುದು ಹೊರಗೆ ಎನ್ನುತ್ತಾ ಹೊರಡಿಸಿಬಿಡುತ್ತಾರೆ.

ಪ್ರೇಮದ ಅಗ್ನಿ ಪರೀಕ್ಷೆಯ ನಂತರ ಸಮೃದ್ಧಿ ನೆಲೆಗೊಳ್ಳಬೇಕು ಎಂಬ ಶಪಥದ ಎತ್ತರಕ್ಕೆ ಗೀತೆ ತಲುಪಿಕೊಂಡು ಬಿಡುತ್ತದೆ. ಮೇಘ ಮಳೆಹನಿ ಸುರಿಸುವ ಬಗೆಯನ್ನು ವರ್ಣಿಸುವ ಸಾಲುಗಳು ಗುಡುಗು ಸಿಡಿಲುಗಳ ಮಧ್ಯದಲ್ಲೂ ಬದುಕಿನ ಕುರಿತಾದ ಬತ್ತದೇ ಇರುವ ಉತ್ಸಾಹವನ್ನು ಇಮ್ಮಡಿಗೊಳಿಸಿಬಿಡುತ್ತವೆ.

ಇನ್ನೊಂದು ಚರಣಕ್ಕೆ ಗೀತೆಯು ತಲುಪಿಕೊಳ್ಳುವ ಹೊತ್ತಿಗೆ ಇಡೀ ಜಗತ್ತು ಪ್ರಕೃತಿ ಮತ್ತು ಮನುಷ್ಯ ಬದುಕಿನ ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ನದಿಗಳು ಝರಿಗಳು ಗಾಯನ ಮಾಡಿದವು ಎನ್ನುವ ಸಾಲುಗಳು ಪ್ರೇಮದ ಜಲದಲ್ಲಿ ಮಿಂದೇಳುವ ಬದುಕಿನಿಂದ ಸೃಷ್ಟಿ ಖುಷಿಗೊಳ್ಳುವ ಸೂಚನೆ ನೀಡುತ್ತವೆ. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿಬರುವ ಕುಹು ಕುಹು ಎನ್ನುವ ಶಾಬ್ದಿಕ ರಾಗಾಲಾಪ ಕೋಗಿಲೆಯ ಸಂತಸ ಎಂಥದ್ದು ಎಂಬುದನ್ನು ಸ್ಪಷ್ಟಪಡಿಸುವಂತಿದೆ.

ಹೌದಲ್ಲವೇ, ಈ ಯುದ್ಧ ಗಿದ್ದ ಜಗಳ ಗಿಗಳ ಎಲ್ಲವೂ ಲೊಳಲೊಟ್ಟೆ. ಪ್ರೇಮ ಒಲವು ಗೆಲುವುಗಳೊಂದಿಗೆ ಮನುಷ್ಯ ಜಗತ್ತು ಸಾರ್ಥಕವಾಗಬಲ್ಲದು ಅಲ್ಲವೇ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಗಾನ ಕಲಾರವಗಳೊಂದಿಗೆ ಬರುವೆ. ನಮಸ್ಕಾರ.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೆ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
4: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
3: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
4: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
3: SDM ಇಂಜಿನಿಯರಿಂಗ್ ಕಾಲೇಜ್, ಉಜರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ ಫುಲ್ ವೆಲ್ಕಮ್. ಇವತ್ತು ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸ್ಬೋದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ, ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗ್ಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ಟು ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಮಾತರೆಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
0: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
4: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
5: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
4: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
5: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
5: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
6: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
5: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತಿರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
5: ಧನ್ಯವಾದಗಳು.

0: ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.
1: ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನ ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರ್ ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನ

ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ, ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ, ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ, ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿ ಎಡ್ ಶಿಕ್ಷಕರಿಗೆ, ಬಿ ಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

0: ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನು ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನು ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನು ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನು ಹಾಡಲಿದ್ದಾರೆ.
1: ನಿಶ್ಚಿಂತನಾಗಬೇಕಂತೀ

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ. ಇದು ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ ನಮಸ್ಕಾರ.

ಮೂರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಳ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನ ಚೊಮ್ಮೆ ವಿಚಾರ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು.
5: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ, ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೆಲೆ ಅವನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುಡ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
6: ಅಪ್ಪ ಇಷ್ಟೊಂದು ಕಸ ಇದೆ, ಇದನ್ನೆಲ್ಲ ಏನ್ ಮಾಡೋದು?
7: ನೋಡಿ ಸುಶೀಲಕ್ಕ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇದೆ.
6: ನಿಮ್ ಮನೇಲಿರುವ ಹಸಿ ಕಸವನ್ನ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಬಹುದು. ಅದು ಹೇಗಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯಲ್ಲಿ ಬಯೋಗ್ಯಾಸ್ ಘಟಕವನ್ನು ಸ್ಥಾಪಿಸಿ. ಇದಕ್ಕೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 17,000 ಹಾಗೂ ಸಾಮಾನ್ಯ ವರ್ಗದವರಿಗೆ 15,000 ಸಹಾಯಧನವನ್ನು ಸರ್ಕಾರ ಒದಗಿಸುತ್ತಿದೆ. ಇದರ ಸದುಪಯೋಗ ಪಡೆಯಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ.
8: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ ಮಿಷನ್.
9: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
10: ಆತ್ಮೀಯ ನಾಗರಿಕ ಬಂಧುಗಳೇ,
4: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
5: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
4: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
5: SIR ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ SIR ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
4: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
5: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
8: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.